ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಮಯ ಸರಿಯಾಗಿ 5:58:37. ಇಂದಿನ ಪಂಚಾಂಗ 1948 ಪರಾಭವ ಶಕವರ್ಷ ವಿಕ್ರಮ ಸಂವತ್ಸರ ಕೃಷ್ಣ ಪಕ್ಷದ ಉತ್ತರ ಆಷಾಢ ಅಂದರೆ ಜುಲೈ 1, 2026 ಬುಧವಾರ. ಈ ಶುಭ ದಿನದಂದು ನನ್ನೆಲ್ಲ ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳುಗ ಮಿತ್ರರಿಗೆ ಶುಭೋದಯ ಶುಭ ಮುಂಜಾನೆ ತಿಳಿಸಿದ ಬೆಳಗ್ಗೆಯ ಎಲ್ಲಾ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಇಂದಿನ ಕಾರ್ಯಕ್ರಮವನ್ನು ಹಿತನುಡಿಯೊಂದಿಗೆ ಪ್ರಾರಂಭ ಮಾಡೋಣ. ಗುಂಪಿನಿಂದ ಬೇರೆಯಾಗಿ ಎತ್ತರದಲ್ಲಿ ನಿಲ್ಲೋದಕ್ಕೆ ನೀವೇನಾದರೂ ಮನಸ್ಸು ಮಾಡಿದ್ರೆ ಗುಂಪಿನಿಂದ ತೂರಿ ಬರುವಂತಹ ಕಲ್ಲುಗಳಿಗೆ ಎದೆ ಕೊಡಲು ಸಿದ್ಧರಾಗಿರಬೇಕು ಅಂತ ವಿಕ್ರಮ್ ಸಾರಾಭಾಯಿ ಅವರು ಹೇಳ್ತಾರೆ. ಅಂದರೆ ನಾವು ಗುಂಪಲ್ಲಿದ್ದುಕೊಂಡು ಏನೋ ಕೆಲಸ ಮಾಡೋದಕ್ಕೆ, ಏನನ್ನೋ ಸಾಧನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗೆ ನಾವು ಈ ಗುಂಪನ್ನು ತೊರೆದು ಸಾಧನೆ ಮಾಡ್ತೀವಿ ಅಂತ ಆ ಗುಂಪಿನಿಂದ ಆಚೆ ಬಂದರೆ ನಮ್ಮ ಬಗ್ಗೆ ಕೆಟ್ಟ

ಾಗಿ ಮಾತನಾಡಬಹುದು, ನಮ್ಮ ಬಗ್ಗೆ ಅವಮಾನಿಸಬಹುದು, ನಮ್ಮನ್ನ ಅಪಮಾನಿಸಬಹುದು, ಅವೆಲ್ಲವನ್ನ ಕೂಡ ಸಹಿಸಿಕೊಳ್ಳುವಂತಹ ಶಕ್ತಿ ಇರಬೇಕು. ಅವರು ಹಾಕುವಂತಹ ಪ್ರತಿ ಕಲ್ಲುಗಳಿಗೂ ಕೂಡ ಉತ್ತರ ಕೊಡುವಂತಹ ಮನೋಭಾವನೆ ನಮ್ಮಲ್ಲಿ ಇರಬೇಕು ಅಂತ ಹೇಳಿ ವಿಕ್ರಮ್ ಸಾರಾಭಾಯಿ ಅವರು ಹೇಳ್ತಾರೆ. ಎಷ್ಟು ಚಂದ ಅಲ್ವಾ ಈ ಮಾತಿನ ಅರ್ಥ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
0: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ

ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ ಎಫ್ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು. ಸಮಯ ಸರಿಯಾಗಿ 6:19:19. ನಾವಿದ್ದೀವಿ ಭಕ್ತಿ ಸುದೆ ಹರಿಸುವಂತಹ, ಭಕ್ತಿ ಗೀತೆಗಳನ್ನ ಕೇಳುವಂತಹ ನಾದ ಅರ್ಚನೆ ಕಾರ್ಯಕ್ರಮದಲ್ಲಿ.

ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಹಾಗೆ ತಮ್ಮೆಲ್ಲರಿಗೂ ಶುಭ ಮುಂಜಾನೆ ಶುಭೋದಯ ತಿಳಿಸ್ತಾ ನಿಮ್ಮ ಜೊತೆಯಾಗ್ತಾ ಇದ್ದೀನಿ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ನಿಮಗಾಗಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಸುದೆ ಹರಿಸುವಂಥ ಸೊಗಸಾದ ಭಕ್ತಿ ಗೀತೆಗಳು ಮೂಡಿಬರಲಿದೆ. ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಸುದೆ ಹರಿಸುವಂತಹ ಭಕ್ತಿ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಈ ಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಯ ಬಗ್ಗೆ ಮಾಹಿತಿ, ದೇವಸ್ಥಾನದ ಬಗ್ಗೆ ಮಾಹಿತಿ ಇರದೇ ಇದ್ರೆ ಏನ್ ಚಂದ ಅಲ್ವಾ? ಹಾಗಾಗಿ ಸ್ನೇಹಿತರೆ, ನೀವು ಚಾರ್ಧಾಮ್ ಯಾತ್ರೆಯ ಬಗ್ಗೆ ಕೇಳೇ ಇರ್ತೀರಿ. ಈ ಚಾರ್ಧಾಮ್ ಅಂದ್ರೆ ಏನು, ಯಾಕಿಲ್ಲಿ ಪ್ರವಾಸವನ್ನು ಕೈಗೊಳ್ಳಬೇಕು, ಅದರ ವಿಶೇಷತೆ ಏನು, ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮಾತುಕತೆ ಸಾಕ್ತಾ ಹೋಗುತ್ತೆ. ಸ್ನೇಹಿತರೆ, ಧಾಮ ಅಂತ ಅಂದರೆ ದೇವರ ಪವಿತ್ರ ನಿವಾಸ ಅಂತ. ಭಾರತದ ನಾಲ್ಕು ದಿಕ್ಕುಗಳಲ್ಲಿ ನೆಲೆಗೊಂಡಿರುವಂಥ ಪವಿತ್ರ ಕ್ಷೇತ್ರಗಳನ್ನು ನಾವು ಚಾರ್ಧಾಮ್ ಅಂತ ಕರಿತೀವಿ. ಉತ್ತರದಲ್ಲಿ ಬದ್ರಿನಾಥ, ಹಾಗೆ ದಕ್ಷಿಣದಲ್ಲಿ ರಾಮೇಶ್ವರಂ, ಪೂರ್ವದಲ್ಲಿ ಪುರಿ ಜಗನ್ನಾಥ, ಪಶ್ಚಿಮದಲ್ಲಿ ದ್ವಾರಕಾಧೀಶ. ಈ ನಾಲ್ಕು ಕ್ಷೇತ್ರಗಳ ದರ್ಶನ ನಮ್ಮ ಜೀವನವನ್ನು ಸಾರ್ಥಕಗೊಳಿಸುತ್ತೆ ಅನ್ನುವಂಥದ್ದು ಭಕ್ತರ ನಂಬಿಕೆ. ಇದೇ ವಿಚಾರವಾಗಿ ಇವತ್ತು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಮಾತು ಮಾಹಿತಿ ಮುಂದುವರಿಯುತ್ತೆ. ಸ್ಟೇಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 6:30:44. ನಾವಿದ್ದೀವಿ ಭಕ್ತಿ ಸುಧೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಇದೀಗ ಭಕ್ತಿ ಗೀತೆಗಳನ್ನು ಸಿನಿಮಾ ಹಾಡುಗಳನ್ನು ಕೇಳುವಂತಹ ಸಮಯ. ಹಾಗೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಚಾರ್ಧಾಮ್ ಬಗ್ಗೆ ಮಾತನಾಡ್ತಾ ಸಾಕ್ತಾ ಇದ್ವಿ. ಪರಂಪರೆಯ ಪ್ರಕಾರ ಇಲ್ಲಿ ಆದಿ ಶಂಕರಾಚಾರ್ಯರು ಈ ಯಾತ್ರೆಗೆ ವಿಶೇಷವನ್ನು ಮಹತ್ವ ಕೊಡ್ತಾರೆ, ವಿಶೇಷವಾದಂಥ ಮಹತ್ವವನ್ನು ಈ ಒಂದು ಚಾರ್ಧಾಮ್ ಯಾತ್ರೆಗೆ ಕೊಡ್ತಾರೆ. ಈ 4 ದಿಕ್ಕುಗಳಲ್ಲಿರುವಂಥ ಈ ಧಾಮಗಳು ಭಾರತದ ಸಾಂಸ್ಕೃತಿಕ, ಆಧ್ಯಾತ್ಮಿಕ ಹಾಗೆ ರಾಷ್ಟ್ರೀಯ ಏಕತೆಯ ಪ್ರತೀಕವಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಮೊದಲನೇದಾಗಿ ಬರೋದು ಬದ್ರಿನಾಥ ಉತ್ತರಧಾಮ. ಇದು ಹಿಮಾಲಯದ ಮಡಿಲಲ್ಲಿ ನೆಲೆಗೊಂಡಿರುವಂಥ ಬದ್ರಿನಾಥ ಕ್ಷೇತ್ರ ಅಲಕಾನಂದ ನದಿ ದಡದಲ್ಲಿದೆ. ಇಲ್ಲಿ ಶ್ರೀ ಬದ್ರಿ ನಾರಾಯಣನ ಆರಾಧನೆ ನಡೆಯುತ್ತೆ. ಪುರಾಣಗಳ ಪ್ರಕಾರ ಮಹಾವಿಷ್ಣು ಇಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ ಲಕ್ಷ್ಮೀದೇವಿ ಬದ್ರಿ ಮರದ ರೂಪ ತಾಳಿ ಅವರನ್ನ ರಕ್ಷಣೆ ಮಾಡಿದ್ಲು ಅನ್ನುವಂಥ ಐತಿಹ್ಯ ಇದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಬದ್ರಿನಾಥ ಹೆಸರು ಬಂದಿದೆ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಮತ್ತಷ್ಟು ಮಾತು ಮಾಹಿತಿ ಮುಂದುವರಿಯುತ್ತೆ. ಇದೀಗ ಸುಮಧುರವಾದಂಥ ಭಕ್ತಿ ಸುಧೆ ಹರಿಸುವಂತಹ ಸಿನಿಮಾ ಹಾಡು ನಿಮಗಾಗಿ ರೆಡಿಯಾಗಿದೆ. ದಾರಿ ತಪ್ಪಿದ ಮಗ ಚಿತ್ರದ ಈ ಹಾಡಿಗೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರು ಧ್ವನಿಯಾಗಿದ್ದಾರೆ.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿ ಸುದೆ ಹರಿಸುವಂತಹ ಗೀತೆಗಳನ್ನು ಕೇಳ್ತಾ ಸಾಗ್ತಾ ಇದ್ದೀವಿ. ಹಾಗೆ ಚಾರಧಾಮ ಕ್ಷೇತ್ರದ ಬಗ್ಗೆ ಕೂಡ ಮಾತುಕತೆ ಸಾಗ್ತಾ ಇದೆ. ಮೊದಲನೇದಾಗಿ ಬದ್ರಿನಾಥ ಉತ್ತರಧಾಮದ ಬಗ್ಗೆ ಮಾತನಾಡಿದ್ವಿ. ಇದೀಗ ದ್ವಾರಕಾ ಅಂದರೆ ಪಶ್ಚಿಮಧಾಮ. ಗುಜರಾತ್ ರಾಜ್ಯದ ಅರಬ್ಬಿ ಸಮುದ್ರದ ತೀರದಲ್ಲಿರುವಂತಹ ದ್ವಾರಕಾ ಶ್ರೀಕೃಷ್ಣನ ರಾಜಧಾನಿಯಾಗಿತ್ತು ಅಂತ ಮಹಾಭಾರತದಲ್ಲಿ ಉಲ್ಲೇಖ ಮಾಡಲಾಗಿದೆ. ದ್ವಾರಕೀಶ ದೇವಾಲಯ ಶತಮಾನಗಳ ಇತಿಹಾಸವನ್ನು ಹೊಂದಿದ್ದು ಪ್ರತಿದಿನ ಇಲ್ಲಿ ಸಾವಿರಾರು ಭಕ್ತರು ಕೃಷ್ಣನ ದರ್ಶನಕ್ಕೆ ಆಗಮಿಸ್ತಾರೆ. ಕೃಷ್ಣನ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ಇಲ್ಲಿ ಸಮುದ್ರದ ಅಲೆಗಳು ಹಾಗೆ ದೇವಾಲಯದ ಧ್ವಜ ಭಕ್ತರಲ್ಲಿ ಅಪಾರ ಭಕ್ತಿ ಭಾವವನ್ನು ಮೂಡಿಸುತ್ತೆ. ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಪ್ರಾಯೋಜಿತ ಕಾರ್ಯಕ್ರಮದ ನಂತರ ಮತ್ತಷ್ಟು ಮಾತು ಮಾಹಿತಿ ಹಾಗೆ ಹಾಡುಗಳ ಜೊತೆಗೆ ಮತ್ತೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಮಯ ಸರಿಯಾಗಿ 6:40. ಇದೀಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿಎ ಕೋರ್ಸ್ ಕಬ್ಬಿಣದ ಕಡಲೆಯಲ್ಲ.

0: ಕೋರ್ಸ್
1: ಕಬ್ಬಿಣದ ಕಡಲೆ ಎಲ್ಲ.
2: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
3: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ,
0: ಬೆಂಗಳೂರು ಚಾಪ್ಟರ್,
3: ವಸಂತ ನಗರ, ಬೆಂಗಳೂರು. ವೆಬ್ಸೈಟ್ www.bangaloreicai.org.
1: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬಣದ ದೀಪಕ್ ಆರ್ ಸಾಗರ್. ಶ್ರೋತೃಗಳೇ, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಶಾಖೆಯ ಗೌರವಾನ್ವಿತ ಅಧ್ಯಕ್ಷರಾದ ಸಿಎ ಕವಿತಾ ಪರಮೇಶ್ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಮೇಡಮ್ ನಮಸ್ಕಾರ.
4: ನಮಸ್ತೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಡಮ್ ಪ್ರಮುಖವಾಗಿ ಸಿಎ ದಿನಾಚರಣೆ ಅಂದ್ರೆ ಲೆಕ್ಕ ಪರಿಶೋಧಕರ ದಿನಾಚರಣೆ ಬಗ್ಗೆ, ಅದರ ಜೊತೆಗೆ ಸಿಎನ್ನ ಹೇಗ್ ಮಾಡಬೇಕು, ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ, ಈ ಎಲ್ಲ ವಿಚಾರಗಳನ್ನ ಮಾತಾಡ್ತಾ ಇದ್ವಿ ಈ ಕಾರ್ಯಕ್ರಮದಲ್ಲಿ. ಮೊದಲಿಗೆ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ವತಿಯಿಂದ ಬೆಂಗಳೂರು ಶಾಖೆಯಲ್ಲಿ ನಿಮ್ಮ ಜುಲೈ 1 ಈ ಲೆಕ್ಕ ಪರಿಶೋಧಕರ ದಿನಾಚರಣೆ ಪ್ರಯುಕ್ತ ಏನೇನು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಾರೆ?
4: ಜನಗಳಲ್ಲಿ ಅರಿವಿದ್ಯೋ ಅಲ್ವೋ ಗೊತ್ತಿಲ್ಲ ಎಲ್ಲಾರ್ಗುನು, ಎಲ್ಲ ಪ್ರತಿಯೊಬ್ರು ನೀವು ಯಾರೇ ನೋಡಿದ್ರು ಪ್ರತಿಯೊಬ್ಬರಿಗೂ ಚಾರ್ಟ್ ಅಕೌಂಟೆಂಟ್ ಇದ್ದಾರೆ. ದೇ ವಿಲ್ ಕನ್ಸಲ್ಟ್ ಅ ಚಾರ್ಟ್ ಅಕೌಂಟೆಂಟ್ ಥ್ರೂ ದೇರ್ ಲೈಫ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಬಟ್ ದೇ ಫರ್ಗೆಟ್ ಟು ಗ್ರೀಟ್ ದ ಚಾರ್ಟ್ ಅಕೌಂಟೆಂಟ್. ಸೊ ದಿಸ್ ವಾಸ್ ಒನ್ ಆಫ್ ದ ಎಫರ್ಟ್ಸ್ ಫಾರ್ ಅಸ್ ಟು ಎನೇಬಲ್ ಅಂಡ್ ದೆನ್ ಕ್ರಿಯೇಟ್ ದಟ್ ಪಬ್ಲಿಸಿಟಿ ಅಮಾಂಗ್ ದ ಜನರಲ್ ಪಬ್ಲಿಕ್ ದಟ್ ಇದು 1 July ಸಿಎ ಡೇ ಅಂತ, ಒಂದು ಸಿಎ ರನ್ ಅಂತ ಮಾಡ್ತಾ ಇದ್ದೀವಿ. ಸಿಎ ಡೇ ಆಗಿರೋದ್ರಿಂದ ಕೋಡ್ ಆಫ್ ಎಥಿಕ್ಸ್ ನಮಗೆ ವೆರಿ ಇಂಪಾರ್ಟೆಂಟ್ ನಾವು ಆಸ್ ಅ ಪ್ರೊಫೆಷನ್. ಸೊ ಒಂದು ಕೋಡ್ ಆಫ್ ಎಥಿಕ್ಸ್ ಬಗ್ಗೆ 1 hour lecture ಇದೆ.

0: ಆ ಲೆಕ್ಚರ್ ಮುಗಿದ್ಮೇಲೆ ಸಿ ಎ ಆದರ್ಶ ದಂಪತಿಗಳಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಅದಾದ್ಮೇಲೆ ಸ್ಕಿಟ್, ನಮ್ಮ ಸಿ ಎಗಳೇ ಇದನ್ನೆಲ್ಲ ಮಾಡ್ತಾ ಇರೋದು. ಹೌ ಅಂದ್ರೆ ಹ್ಯೂಮರಸ್ ಸ್ಕಿಟ್, ಒಂದು ದಿನ ಸಿ ಎ ಆಫೀಸ್ ಒಂದಿದನ್ನ ನೀವು ಅದನ್ನ ಒಂದು ಹ್ಯೂಮರಸ್ ಆಗಿ ನೋಡಿದ್ರೆ ಯಾವ ತರ ಇರುತ್ತೆ ಅಂತ ಸಿ ಎಗಳೇ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ.
1: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಶಾಖೆ ವತಿಯಿಂದ ಸಿ ಎ ವಿದ್ಯಾರ್ಥಿಗಳಿಗೆ ಜುಲೈ 10 ಮತ್ತು 11 ರಾಷ್ಟ್ರೀಯ ವಿಚಾರ ಸಂಕಿರಣವನ್ನ ತಾವು ಹಮ್ಮಿಕೊಂಡಿದ್ರೆ ಇದ್ರ ಬಗ್ಗೆ ಹೇಳಿ ಮೇಡಮ್.
0: ಈ ತರ ಒಂದು ಸಂಕೀರ್ಣ ಸೆಮಿನಾರ್ ಕಾನ್ಫರೆನ್ಸಸ್ ಏನ್ ಮಾಡ್ತೀವಿ, ದಿಸ್ ಇಸ್ ದ ವೇ ಟು ಇಂಪಾರ್ಟ್ ಅವರ್ ಎಜುಕೇಶನ್ ಇನ್ ಎ ವೇ. ಪ್ರತಿದಿನ ಕ್ಲಾಸ್ ರೂಮ್ ಅಲ್ಲಿ ಕಲಿಯೋದು ಬೇರೆ, ಅವರು ಆರ್ಟಿಕಲ್ ಶಿಪ್ ಮಾಡ್ಬೇಕಾದ್ರೆ ಕಲಿಯೋದು ಬೇರೆ. ದಿಸ್ ಇಸ್ ಒನ್ ಆಫ್ ದ ವೇಸ್. ಈ ವಿಚಾರ ಸಂಕೀರ್ಣದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ದಿಸ್ ಇಸ್ ನ್ಯಾಷನಲ್ ಕಾನ್ಫರೆನ್ಸ್, ಸೊ ಆಲ್ ಓವರ್ ಇಂಡಿಯಾ ಸ್ಟೂಡೆಂಟ್ಸ್ ಬರ್ತಾರೆ. ಎಸ್ಪೆಷಲಿ ಬ್ಯಾಂಗ್ಳೂರ್ ಕಾರ್ಯಕ್ರಮಗಳು ಅಂದ್ರೆ ಬ್ಯಾಂಗ್ಳೂರ್ ಶಾಖೆಯಿಂದ ಆಯೋಜಿಸಿರೋ ಕಾರ್ಯಕ್ರಮಗಳು ಅಂದ್ರೆ ಮೆಂಬರ್ ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಗಿರ್ಲಿ, ಚಾರ್ಟರ್ಡ್ ಅಕೌಂಟೆನ್ಸಿ ಸ್ಟೂಡೆಂಟ್ಸ್ ಆಗಿರ್ಲಿ, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬೇರೆ ರಾಜ್ಯಗಳಿಂದ. ಅವತ್ತಿನ ದಿನ ನಾವು ಸುಮಾರು ಈಗ ಇವತ್ತು ರೈಟ್ ನೌ ವೆರಿ ಇಂಪಾರ್ಟೆಂಟ್ ಇಸ್ ಎಐ ಇನ್ಫ್ಲೂಯೆನ್ಸ್ ಇನ್ ಅಕೌಂಟಿಂಗ್, ಅಥವಾ ಈ ಎಐ ಇನ್ಫ್ಲೂಯೆನ್ಸ್ ಆಗಿರೋದ್ರಿಂದ ದೇರ್ ಆರ್ ಸರ್ಟನ್ ಇಂಪ್ಲಿಕೇಶನ್ಸ್ ಆನ್ ದ ಪ್ರೊಫೆಷನ್, ವೆದರ್ ದ ವೇ ವಿ ವರ್ಕ್ ಅಂಡ್ ಡೂ ದ ರೆಗ್ಯುಲರ್ ಆಸ್ಪೆಕ್ಟ್ಸ್, ನಮ್ಮ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡುವಾಗಿರೋದು, ಅಥವಾ ನಾವು ಒಂದು ಟ್ಯಾಕ್ಸ್ ಅಡ್ವೈಸರಿ ಸರ್ವಿಸಸ್ ಕೊಡ್ಬೋದು. ಬಿಕಾಸ್ ಆಫ್ ಎಐ ದೇರ್ ಇಸ್ ಎನ್ ಅಪ್ಗ್ರೇಡೇಷನ್ ಆಫ್ ದ ಕ್ವಾಲಿಟಿ ಆಫ್ ಸರ್ವಿಸ್ ವಾಟ್ ವಿ ಆಫರ್. ಇದ್ರ ಎಲ್ಲದ್ರ ಬಗ್ಗೆನು ನಾವು ಸ್ಟೂಡೆಂಟ್ಸ್ಗೆ ತಿಳಿಸ್ಕೊಳ್ಳೋವಂಥದ್ದು. ಅಟ್ ದಿ ಸೇಮ್ ಟೈಮ್ KBC ಅಂತ ಒಂದು ಆ ತರ ಕಾರ್ಯಕ್ರಮ, ಫನ್ ಅಂಡ್ ಮ್ಯೂಸಿಕ್, ಐ ಮೀನ್ ದೇರ್ಸ್ ಅ ಕಲ್ಚರಲ್ ಈವ್ನಿಂಗ್ ಆಲ್ಸೋ. ಸೊ ಇಟ್ಸ್ ಅ ಕಾಂಬಿನೇಷನ್ ಆಫ್ ಲರ್ನಿಂಗ್, ಫನ್ ಅಂಡ್ ನೆಟ್ವರ್ಕಿಂಗ್. ಬಿಕಾಸ್ ಅವರಿಗೆ ಬಿಗ್ಗೆಸ್ಟ್ ಥಿಂಗ್ ಇಸ್ ನೆಟ್ವರ್ಕಿಂಗ್, ದಟ್ ಈಸ್ ಆಲ್ಸೋ ಪ್ರೊವೈಡೆಡ್. ನಾವು ಒಂದು 2000 ಸ್ಟೂಡೆಂಟ್ಸ್ ಮೇಲೆ ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ರಿಜಿಸ್ಟ್ರೇಷನ್ಸ್ ಆಲ್ಮೋಸ್ಟ್ ಹ್ಯಾವ್ ರೀಚ್ ದಟ್ ಅಮೌಂಟ್. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 3000 ಸ್ಟೂಡೆಂಟ್ಸ್ ಇನ್ ದಿಸ್ ಪ್ರೋಗ್ರಾಮ್.
1: ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಶಾಖೆ ವತಿಯಿಂದ August 21 and 22 ಎರಡು ದಿನದ ಕಾನ್ಫರೆನ್ಸ್ ಅನ್ನ ಹಮ್ಮಿಕೊಂಡಿದ್ರೆ ಇದ್ರ ಬಗ್ಗೆ ಹೇಳಿ.
0: August 21, 22 ಶುಕ್ರವಾರ ಶನಿವಾರ ನಡೀತಾ ಇರೋ ಕಾರ್ಯಕ್ರಮ ಇದು ಫಾರ್ ದ ಚಾರ್ಟ್ ಅಕೌಂಟೆಂಟ್ಸ್ ಹೂ ಹ್ಯಾವ್ ಆಲ್ರೆಡಿ ಕ್ವಾಲಿಫೈಡ್. ಇದು ನಮ್ದು ರಾಜ್ಯ ಮಟ್ಟದ ಸಮ್ಮೇಳನ, ಎಲ್ಲ ಆಲ್ ಓವರ್ ಕರ್ನಾಟಕ ಜನ ಚಾರ್ಟ್ ಅಕೌಂಟೆಂಟ್ಸ್ ಬರ್ತಾರೆ. ಈ ವರ್ಷ ನಾವು ಸಮ್ಮೇಳನಕ್ಕೆ ಸಂವಾದ ಅಂತ ಹೇಳಿದ್ದೀವಿ. ಅಂದ್ರೆ ಒಂದು ಟು ಕ್ರಿಯೇಟ್ ಎ ಡೈಲಾಗ್, ಇಟ್ ಇಸ್ ನಾಟ್ ಟು ಲೆಕ್ಚರ್, ಇಟ್ ಇಸ್ ಟು ಕ್ರಿಯೇಟ್ ಎ ಡೈಲಾಗ್ ಅಂಡ್ ದೆನ್ ಎನೇಬಲ್ ಈಕ್ವಲ್ ಕಾನ್ವರ್ಸೇಷನ್ ಅನ್ನೋ ಒಂದು ಉದ್ದೇಶದಿಂದ ಅದರ ಹೆಸರು ಸಂವಾದ ಅಂತ ಇಟ್ಟಿದ್ದೀವಿ. ಈ ಎರಡು ದಿನದಲ್ಲಿ ನಾವು ನಮ್ಮ ಪ್ರೊಫೆಷನಲ್ಗೆ ರಿಲೆವೆಂಟ್ ಆಗಿರುವಂತಹ ವೇರಿಯಸ್ ಟಾಪಿಕ್ಸ್ ಡೆಲಿಬ್ರೇಷನ್ಸ್ ನಡೆಯುತ್ತೆ, ವಿಚ್ ವಿಲ್ ಹೆಲ್ಪ್ ಅವರ್ ಪ್ರೊಫೆಷನಲ್ಸ್ ಟು ಪಿಕಪ್ ಅಂಡ್ ದೆನ್ ಟೇಕಪ್ ಅದರ್ ನ್ಯೂಯರ್ ಏರಿಯಾಸ್ ಆಫ್ ಪ್ರಾಕ್ಟೀಸ್ ಅಂಡ್ ನ್ಯೂಯರ್ ಏರಿಯಾಸ್, ಮತ್ತೆ ಏನ್ ಇತ್ತೀಚಿನ ಬೆಳವಣಿಗೆಗಳು ಏನಿದೆ ಅದ್ರ ಬಗ್ಗೆ ಅಪ್ಡೇಟ್ ಆಗೋದಕ್ಕೂ ಕೂಡ ಸಹಾಯ ಆಗುತ್ತೆ. ಆ ತರ ಒಂದು ಕಾರ್ಯಕ್ರಮವನ್ನು ನಾವು ಪ್ಲಾನ್ ಮಾಡಿದ್ದೀವಿ.
1: ಕೇಳಿದ್ರೆ ಇಲ್ಲಿಯವರೆಗೆ ಸಿಎ ಕವಿತಾ ಪರಮೇಶ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್.
2: ಸಿಎ ಕೋರ್ಸ್
1: ಕಬ್ಬಿಣದ ಕಡಲೆಯಲ್ಲ.
2: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
1: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ
2: ಬೆಂಗಳೂರು ಚಾಪ್ಟರ್.

ಸ್ನೇಹಿತರೆ, ಮತ್ತೊಮ್ಮೆ ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಚಾರಧಾಮ್ ಮಾಹಿತಿ ಸಾಕ್ತಾ ಇತ್ತು. ಹಾಗೆ ಇನ್ನೊಂದು ಕ್ಷೇತ್ರ ಅಂತಂದರೆ ಜಗನ್ನಾಥ ಪುರಿ, ಪೂರ್ವದ ಧಾಮ ಅಂತ ಕೂಡ ನಾವು ಇದನ್ನ ಕರಿತೀವಿ. ಒಡಿಸಾದ ಪುರಿಯಲ್ಲಿರುವಂಥ ಜಗನ್ನಾಥ ದೇವಾಲಯ, ಜಗನ್ನಾಥ ಬಲಭದ್ರ ಹಾಗೆ ಸುಭದ್ರಾ ದೇವಿಯ ಆರಾಧನಾ ಕೇಂದ್ರ ಇದು. ಪ್ರತಿ ವರ್ಷ ನಡೆಯುವಂಥ ರಥಯಾತ್ರೆ ವಿಶ್ವದ ಅತ್ಯಂತ ದೊಡ್ಡ ಧಾರ್ಮಿಕ ಉತ್ಸವಗಳಲ್ಲಿ ಒಂದಾಗಿರುವಂಥದ್ದು. ಹಾಗೆ ಇಲ್ಲಿ ಜಾತಿ ಧರ್ಮ ಭಾಷೆಯ ಭೇದವಿಲ್ಲದೆ ಎಲ್ಲರೂ ಕೂಡ ಇಲ್ಲಿ ಸಮಾನವಾಗಿ ಬಂದು ದೇವರ ದರ್ಶನವನ್ನು ಪಡೆದು ಇಲ್ಲಿಯ ಪ್ರಸಾದವನ್ನು ಸ್ವೀಕರಿಸುವಂಥ ಸಂಪ್ರದಾಯವಿದೆ. ಹಾಗೆ ಇನ್ನೊಂದು ಕ್ಷೇತ್ರದ ಬಗ್ಗೆ ಹೇಳೋದಾದರೆ, ಇದು ನಮ್ಮ ದಕ್ಷಿಣ ಧಾಮ ಅಂದರೆ ರಾಮೇಶ್ವರ. ತಮಿಳುನಾಡಿನ ರಾಮೇಶ್ವರಂ ರಾಮಾಯಣದೊಂದಿಗೆ ಸಂಬಂಧ ಹೊಂದಿರುವಂತಹ ಪವಿತ್ರ ಕ್ಷೇತ್ರ. ಶ್ರೀರಾಮ ರಾವಣನನ್ನ ಸಂಹರಿಸಿದ ನಂತರ ಇಲ್ಲಿ ಶಿವನ ಆರಾಧನೆಗಾಗಿ ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪಿಸಿದ ಅಂತ ಹೇಳಿ ನಂಬಲಾಗುತ್ತೆ. ಈ ಕ್ಷೇತ್ರ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂಥದ್ದು. ಇನ್ನು ದೇವಾಲಯ ಕಲ್ಲಿನ ಮಂಟಪಗಳಿವೆ, ಹಾಗೆ 22 ತೀರ್ಥ ಕುಂಡಗಳು, ಹಾಗೆ ಅದ್ಭುತವಾದಂತಹ ವಾಸ್ತುಶಿಲ್ಪ ಕೂಡ ಇಲ್ಲಿ ಪ್ರಸಿದ್ಧ ಪಡೆದಿರುವಂಥದ್ದು. ಸ್ನೇಹಿತರೆ, ಚಾರಧಾಮ ಕ್ಷೇತ್ರದ ಮಾಹಿತಿ ನಿಮಗೆ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದು ಇಷ್ಟವಾಯಿತು ಅಂತ ಭಾವಿಸ್ತಾ, ಜೊತೆಗೆ ಈ ಚಾರಧಾಮ ಕ್ಷೇತ್ರಕ್ಕೆ ಯಾರೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ರ ಖಂಡಿತ ಒಮ್ಮೆ ಭೇಟಿ ಕೊಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಈ ಹಾಡಿನೊಂದಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಪ್ರಿಯಾಂಕಾ ಸೋನಲ್.

0: ಸ್ನೇಹಿತರೆ, ಸಮಯ ಸರಿಯಾಗಿ 6:50 ಕೇಳಲಿದ್ದೀರಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ಖ್ಯಾತ ಸಾಹಿತಿ ದೇವುಡು ನರಸಿಂಹಶಾಸ್ತ್ರಿಗಳು ಮಹಾಕ್ಷತ್ರಿಯ ಕಾದಂಬರಿ ವಿಶಿಷ್ಟ ಜಿಜ್ಞಾಸೆ ಉಳ್ಳದ್ದು. 5ನೇ ವಯಸ್ಸಿಗೆ ಅಮರಕೋಶ ಪೂರ್ತಿ ಹೇಳ್ತಾ ಇದ್ರಂತೆ ದೇವುಡು. ಆಗಲೇ ಅವರು ರಘುವಂಶ ಓದಿದ್ರು. ಸಂಸ್ಕೃತ, ತರ್ಕ, ದರ್ಶನ ಈ ಎಲ್ಲ ವಿಚಾರಗಳಲ್ಲಿ ಪಾರಂಗತರು. ಅವರು ತತ್ವಜ್ಞಾನಿ ಯಾರು, ಜಿಜ್ಞಾಸೆ ಅಂದ್ರೆ ಏನು ಅಂತ ಹೇಳಿದ್ದಾರೆ, ಕೇಳೋಣ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ.
2: ಅಣುವನ್ನು ಹೊಡೆದರೆ ಆ ಅಲ್ತಾನೆ ಕಾಣುವುದೇನು? ಒಂದು ಸಣ್ಣ ಗರ್ಭ, ಅದರ ಸುತ್ತಲೂ ಹಾರಾಡುತ್ತಿರುವ ಕಣಗಳು. ಅವನ್ನು ಹೊಡೆದರೆ ಬರೀ ತರಂಗಗಳು. ನೀವು ಕುಳಿತಿರುವ ಕುರ್ಚಿಯಾಗಲಿ, ನೀವು ನೀರನ್ನು ತುಂಬಿಕೊಂಡು ಹಿಡಿದಿರುವ ಪಾತ್ರೆಯಾಗಲಿ, ಎರಡೂ ತರಂಗಗಳಿಂದಲೇ ಆದವು. ಆ ತರಂಗವನ್ನು ಹುಟ್ಟಿಸುವ ಶಕ್ತಿಯನ್ನು ನಾವು ಒಂದು ವಿಧವಾದ ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಅನ್ನೋಣ. ಒಟ್ಟಿನಲ್ಲಿ ಈ ಪ್ರಪಂಚವೆಲ್ಲವೂ ವಿದ್ಯುತ್ತಿನಿಂದ ಆದುದು. ಆ ವಿದ್ಯುತ್ ಒಂದು ಶಕ್ತಿ, ಚಲನವೇ ಪ್ರಧಾನವಾಗಿ ಉಳ್ಳುದು. ಅದು ತನ್ನ ಚಲನ ಬಲದಿಂದಲೇ ದೇಶವನ್ನು, ಕಾಲವನ್ನು ಮಾಡಿಕೊಳ್ಳುವುದು. ಅದರಿಂದಲೇ ಆ ದೇಶಕಾಲಗಳಿಂದಲೇ ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳುವುದು. ನದಿ ಎಂದರೇನು? ಪ್ರವಾಹ. ಅದು ಪ್ರವಾಹವಾಗಿ ಹೊರಟ ಕೂಡಲೇ ಎರಡು ದಡಗಳು ಹುಟ್ಟಿದವು. ಹಾಗೆ ಮಿಕ್ಕವರೆಲ್ಲರೂ ಪ್ರಕೃತಿಯ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿ ಹೋಗುತ್ತಿದ್ದರೆ, ಯಾವನೋ ಒಬ್ಬೊಬ್ಬನೂ ಆ ಪ್ರಕೃತಿ ಪ್ರವಾಹವನ್ನು ನಿರೋಧಿಸಿ ವಿರೋಧಿಸಿ ಇದು ಏಕೆ ಎನ್ನುವನು. ಎಲ್ಲರೂ ಬೆಂಗಳೂರು, ಇದು ಬೆಂಗಳೂರು ಎಂದುಕೊಂಡು ಹೋಗುತ್ತಿದ್ದರೆ ಇದಕ್ಕೆ ಈ ಹೆಸರೇಕೆ ಎಂದು ಮುಂತಾಗಿ ಕೇಳುವವನಂತೆ ಅವನು. ಹಾಗೆ ಎಲ್ಲರಂತೆ ಕರಚರಣಾದಿಗಳಿಂದ ಕೂಡಿದ್ದರೂ ಪ್ರಕೃತಿ ವಿಲಕ್ಷಣವಾಗಿ ಎಚ್ಚರಿಕೆ ಮಾತು ಗಮನಿಸಿ, ಪ್ರಕೃತಿ ವಿಲಕ್ಷಣವಾಗಿ ಎಂದರೆ ಎಲ್ಲರಂತೆ ಅಲ್ಲದೆ ಇದೇಕೆ ಹೇಗೆ ಎಂದು ವಿಚಾರಿಸುವವನು ಉಂಟು. ಆತನು ತತ್ವಜ್ಞಾನಿ. ಸಾಮಾನ್ಯರ ಮಾತಿನಲ್ಲಿ ಹೇಳಿದರೆ ಆತನಿಗೆ ಕಂಡು ಕಂಡುದರ ಅಪ್ಪ ಅಮ್ಮ ಬೇಕು, ಹಾಗೆಯೇ ಪ್ರಕೃತಿಯು ಅಪ್ಪ ಅಮ್ಮ ಪಡೆದಿರಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ, ಅಥವಾ ನಮ್ಮ ಜನನ ಮರಣಾದಿಗಳಂತೆ ಇದಕ್ಕೂ ಜನನ ಮರಣಗಳಿವೆಯೇ ಮುಂತಾದ ಸಾಮಾನ್ಯರ ಬುದ್ಧಿಗೆ ಎಟಕದ ಪ್ರಶ್ನೆಗಳನ್ನು ಈತನು ಕೇಳುವನು. ಈತನನ್ನು ಹುಚ್ಚನೆಂದರೆ ತಪ್ಪಿಲ್ಲ. ಹುಚ್ಚನಿಗೂ ಈತನಿಗೂ ಇಷ್ಟೇ ವ್ಯತ್ಯಾಸ, ಹುಚ್ಚನಿಗೆ ಗುರಿಯಿಲ್ಲ, ಈತನಿಗೆ ಗುರಿಯಿದೆ. ಈತನೇ ಗೀತೆಯ ಜಿಜ್ಞಾಸು, ಆಧುನಿಕರ ತತ್ವಜ್ಞಾನಿ. ಆದರೆ ಜಿಜ್ಞಾಸುವು ನಮಗೆ ಮೀರಿದವು, ನಾವು ಆತನನ್ನು ಕಾಣೆವು. ಈ ಜಿಜ್ಞಾಸು ಸಮಾಜದಲ್ಲಿ ಭೋಜನಕ್ಕೆ ಬೇಕಾದ ಉಪ್ಪಿನಂತೆ, ಉಪ್ಪನ್ನು ಬಿಟ್ಟು ಅಡುಗೆ ಇಲ್ಲ. ಎಷ್ಟೇ ಆಗಲಿ ಉಪ್ಪೇ ಅಡುಗೆಗೆ ರುಚಿಯನ್ನು ಕೊಡುವುದು. ಅದರಂತೆ ಜಿಜ್ಞಾಸುವು ಸಮಾಜದ ಬೆಳಕು. ಸಮಾಜವು ಉಜ್ವಲವಾಗಬೇಕಾದರೆ 1000ಕ್ಕೆ 1 ರಂತೆ ಅಲ್ಲದಿದ್ದರೆ ಹೋಗಲಿ, 1,00,000

0: ಒಂದರಂತಾದರೂ ಜಿಜ್ಞಾಸು ಬೇಕು. ಈತನು ಯಾರ ಮಾತನ್ನು ತೆಗೆಯುವುದಿಲ್ಲ, ಎಲ್ಲರ ಹೇಳಿಕೆಗಳನ್ನು ಗೌರವಿಸುವನು, ಆ ಹೇಳಿಕೆಗಳ ಸತ್ಯ ಅಸತ್ಯತೆಗಳನ್ನು ತರ್ಕಬದ್ಧವಾಗಿ ವಿಚಾರಿಸುವನು, ತನ್ನ ಅನುಭವವೆಂಬ ತಕ್ಕಡಿಯಲ್ಲಿ ತೂಗುವನು, ಇದು ಸಂಬದ್ಧವೇ ಅಸಂಬದ್ಧವೇ ಎಂದು ಪರೀಕ್ಷಿಸುವನು. ಕೊನೆಗೆ ಈ ಕಾರಣಗಳಿಂದ ಇದು ಗ್ರಾಹ್ಯ, ಇದು ಈ ಕಾರಣಗಳಿಂದ ಅಗ್ರಾಹ್ಯ ಎಂದು ಗೊತ್ತು ಮಾಡುವನು. ಗ್ರಾಹ್ಯವನ್ನು ಅಂಗೀಕರಿಸಿ ಅಲ್ಲಿಂದ ಮುಂದೆ ತಾನು ಹೋಗುವನು. ಈಗ ನಮಗೆ ವಿಜ್ಞಾನವನ್ನೇ ಪ್ರಧಾನವಾಗಿ ಅಂಗೀಕರಿಸಿರುವ ಪಾಶ್ಚಾತ್ಯರ ಸಂಸರ್ಗ ಒದಗಿದೆ, ಅಲ್ಲಿ ಜಿಜ್ಞಾಸೆಗೆ ಪ್ರಾಧಾನ್ಯ. ಆ ಜಿಜ್ಞಾಸವು ಮನುಷ್ಯನನ್ನು ಕುರಿತು ಇರಬಹುದು, ಮನುಷ್ಯ ಸಮಾಜವನ್ನು ಕುರಿತು ಇರಬಹುದು, ಅಥವಾ ಇಲ್ಲಿ ನಾವು ಯಾವುದನ್ನು ಕುರಿತು ಚಿಂತಿಸದೆ ಈ ಪ್ರಕೃತಿಯ ಸಂಪೂರ್ಣವಾದ ಸ್ವರೂಪವನ್ನು ಕುರಿತು ಚಿಂತಿಸುವುದು ಆಗಿರಬಹುದು. ಅಂತೂ ಈ ಕೊನೆಯ ಜಾತಿಯವರನ್ನೇ ನಾವು ತತ್ವಜ್ಞಾನಿ ಎನ್ನುವುದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
5: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
6: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 megahertz, musically yours.
7: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
8: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
9: ಎದೆ

0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
2: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ.
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
0: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:05 ವಾಗಲಿದೆ. ಕೇಳಲಿದ್ದೀರಿ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ: ಕರ್ನಾಟಕ ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಿಸಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲಾ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್, ಗೋವಾ ತಮ್ನೇರ್, ಕಳಸಾ ಬಂಡೂರಿ ಮತ್ತು ಬಿಡಿಎ ಫೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆ

0: ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1 ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000 ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿ ಿಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಂಜುನಾಥ್ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಳೆದ ನಾವು ಜೂನ್ 1 ಜೂನ್ 30 ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವ್ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವ್ ಅಭಿಯಾನವನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತ ಬೆಳಗಾವಿ, ರಾಮದುರ್ಗ್, ಸವದತ್ತಿ, ಬೈಲಹೊಂಗಲ್, ಅನಾಪುರ್, ಎರಗಟ್ಟಿ, ಕಿತ್ತೂರ್ ತಾಲೂಕಿಗಳಲ್ಲಿ ಬರ್ತಕ್ಕಂತ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿ ಸುಮಾರು 2 ಪ್ರೋಗ್ರಾಮ್ಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದ್ದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿಸುಮಾರು 6,000 ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನು ರೈತರಿಗೆ ವಿತರಿಸಿದ್ದೇವೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರು ಈ ಅರ್ಜಿಯನ್ನು ತುಂಬುವಾಗ ಯಾವುದೇ ವಿಷಯವಾಗಿ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. ಎಸ್ಐಆರ್ ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ ವಿಬಿ ಜಿರಾಮ್ಜಿ ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಈ ಯೋಜನೆಯಡಿ ನೀಡಲಾಗುವುದು. ಸಮಗ್ರ ಡಿಜಿಟಲ್ ವ್ಯವಸ್ಥೆ ಮೂಲಕ ಆಡಳಿತದ ಹೊಣೆಗಾರಿಕೆ

0: ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಆಧುನೀಕರಿಸುವುದು ಈ ಯೋಜನೆಯ ದೃಷ್ಟಿಕೋನವಾಗಿದೆ. ಕೃಷಿ ಕಾಲದಲ್ಲಿ ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆಗೆ ಸುಗಮಗೊಳಿಸಲು ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾಡಿನ ಖ್ಯಾತ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಚಿತ್ರಕಲಾವಿದ, ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಹಾಸನದ ಕೆಟಿ ಶಿವಪ್ರಸಾದ್ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿಷ್ಟ ವರ್ಗ ಅಥವಾ ಜಾತಿಗೆ ಸೇರಿದವರು ಆಳುವವರ ವಿರುದ್ದ ಸಿಡಿದೆದ್ದ ಸಂಘರ್ಷವಲ್ಲ. ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆಯೆರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1 ನಡೆದ ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ 3 ಪ್ರಾಣತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾ ಬಸವರಾಜ ಅಕ್ಕಿ.
1: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1 1921 ಧಾರವಾಡದ ಹೃದಯ ಭಾಗದ ಇಂದಿನ ಸುಭಾಷ್ ರಸ್ತೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ 3 ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್ ಗಫಾರ್ ಚೋಕಾಯಿ ಹುತಾತ್ಮರಾದರು. ಅಲ್ಲದೆ
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯವನ್ನು 2028 ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು, ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಸ್ನೇಹಿತರೆ, ನೀವು ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಸ್ಟುಡಿಯೋ ಸಮಯ ಸರಿಯಾಗಿ 7:16. ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ನಿಮ್ಮ ಮನದ ತಂತಿಯನ್ನ ಮೃದುವಾಗಿ ಸ್ಪರ್ಶಿಸಿ ನಿಮ್ಮ ಹೃದಯದ ಒಳಕಿವಿಗೂ ಕೇಳಿಸುವಂತಹ ನಿಮ್ಮ ಪ್ರೀತಿಯ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ತಿಳಿಸ್ತಾ ಸ್ಟುಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಆರ್ಜಿ ಪ್ರಿಯಾಂಕಾ ಸೋನಲ್. ಸ್ನೇಹಿತರೆ, ಈ ಗುಡ್ ಟೈಮಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಭಾವಗೀತೆಗಳು. ಕೇಳಿ ಆನಂದ.

ಸ್ನೇಹಿತರೆ, ಮುಂದಿನ ಭಾವಗೀತೆ ಚಂದ್ರಶೇಖರ್ ಕಂಬಾರವರ ರಚನೆಯ. ಈ ಭಾವಗೀತೆಗೆ ಕುಸುಮ ಅವರು ಧ್ವನಿಯಾಗಿದ್ದಾರೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಸುಮಧುರವಾದಂಥ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಭಾವಗೀತೆ ಅಂತಂದರೆ ಕೇವಲ ಹಾಡಲ್ಲ ನೋಡಿ, ಅದು ಮನಸ್ಸಿನ ಭಾವನೆಗಳಿಗೆ ನೀಡುವಂಥ ಸುಂದರವಾದಂಥ ಧ್ವನಿ, ಹಾಗೆ ಸುಂದರ ಅಭಿವ್ಯಕ್ತಿ. ಸಂತೋಷ, ದುಃಖ, ಪ್ರೀತಿ, ಪ್ರಕೃತಿ, ದೇಶಪ್ರೇಮ, ಮಾನವೀಯತೆ, ಹಾಗೆ ಜೀವನದ ತತ್ವ, ಇವೆಲ್ಲವನ್ನು ಒಳಗೂಡಿಸಿಕೊಂಡಂಥ ಭಾವಗೀತೆಗಳು ಇನ್ನೂ ಜೀವಂತವಾಗಿದೆ, ಜನರನ್ನು ಸೆಳೀತಾ ಇದೆ ಅಂತಂದರೆ ಭಾವಗೀತೆಗಳಲ್ಲಿರುವಂಥ ಒಳಾರ್ಥ, ಹಾಗೆ ಭಾವಗೀತೆಗಳ ಸ್ವರೂಪ. ಸ್ನೇಹಿತರೆ, ಇದೀಗ ಮತ್ತೊಂದು ಸುಮಧುರವಾದಂಥ ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ವಿಕ್ರು ಗೋಕಾಕ್ ಅವರ ರಚನೆಯ ಈ ಗೀತೆಗೆ ತಾರಾ ಸಿಕೆ ಅವರು ಧ್ವನಿಯಾಗಿದ್ದಾರೆ. ಕೇಳಿ, ಆನಂದಿಸಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಸ್ನೇಹಿತರೆ, ಸಮಯ ಸರಿಯಾಗಿ 7:35 ಕೇಳಲಿದ್ದೀರಿ ಕನ್ನಡದಲ್ಲಿ ವಾರ್ತೆಗಳನ್ನ. ಅದಾದ ನಂತರ ಮತ್ತೆ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯಲಿದೆ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಇರಾನ್ ಅಧ್ಯಕ್ಷ ಡಾಕ್ಟರ್ ಮಸೌದ್ ಪೆಜಸ್ಕಿಯಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಅವರು ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಮುಂದಿನ ಮಾರ್ಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದರು. ಪ್ರಧಾನಿಯವರು ಈ ತಿಳುವಳಿಕೆಯನ್ನು ಸ್ವಾಗತಿಸಿದರು ಮತ್ತು ಎಲ್ಲಾ ಸಮಸ್ಯೆಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ಸ್ಥಿರ ನಿಲುವನ್ನು ಪುನರುಚ್ಚರಿಸಿದರು. ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಾಣಿಜ್ಯ ವಹಿವಾಟುಗಳ ಸ್ವಾತಂತ್ರ್ಯವನ್ನು ರಕ್ಷಿಸಲು ನಿರಂತರ ಪ್ರಯತ್ನಗಳ ಅಗತ್ಯವನ್ನು ಅವರು ಪುನರುಚ್ಚರಿಸಿದರು. ಇರಾನ್ ಅಧ್ಯಕ್ಷರು ಸಂಭಾಷಣೆಯ ಸಮಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಪ್ರಾದೇಶಿಕ ಸಹಕಾರವನ್ನು ಬೆಂಬಲಿಸುವಲ್ಲಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ಪಾತ್ರವನ್ನು ಶ್ಲಾಘಿಸಿದರು. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿಯ ಪ್ರಕಾರ ಸಂಭಾಷಣೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಭಾರತದಲ್ಲಿ ಬ್ರಿಕ್ಸ್ ಇಂಧನ ಸಚಿವರ ಸಭೆಯ ಯಶಸ್ವಿ ಯೋಜನೆ ಮತ್ತು ಆತಿಥ್ಯದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಬ್ರಿಕ್ಸ್ನಂತಹ ಬಹುಪಕ್ಷೀಯ ಚೌಕಟ್ಟುಗಳೊಳಗೆ ಇರಾನ್ ಮತ್ತು ಭಾರತದ ನಡುವಿನ ಸಹಕಾರ ವಿಸ್ತರಿಸುತ್ತಲೇ ಇರುತ್ತದೆ ಎಂದು ಅವರು ಆಶಿಸಿದರು. ಭಾರತದೊಂದಿಗಿನ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಗಾಢಗೊಳಿಸುವ ಇರಾನ್ ಬದ್ಧತೆಯನ್ನು ಒತ್ತಿ ಹೇಳಿದ ಇರಾನ್ ಅಧ್ಯಕ್ಷರು, ಎರಡೂ ದೇಶಗಳ ನಡುವಿನ ಸಂಬಂಧಗಳು ದೀರ್ಘಕಾಲದ ಐತಿಹಾಸಿಕ ಪರಂಪರೆ ಮತ್ತು ಪರಸ್ಪರ ಗೌರವದ ಮೇಲೆ ಸ್ಥಾಪಿತವಾಗಿವೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಪರಿಣಾಮವಾಗಿ ಉಂಟಾದ ಅಡೆತಡೆಗಳಿಂದಾಗಿ ತಾತ್ಕಾಲಿಕ ಮತ್ತು ಉದ್ದೇಶಿತ ಪರಿಹಾರವಾಗಿ ಕೇಂದ್ರವು ನಿನ್ನೆಯವರೆಗೆ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ನೀಡಿತ್ತು. ಈ ಅವಧಿಯಲ್ಲಿ ಭಾರತೀಯ ಪೆಟ್ರೋಲಿಯಂ ಕಂಪನಿಗಳು ಎಲ್ಪಿಜಿ ಉತ್ಪಾದನೆಯತ್ತ ಗಮನ ಹರಿಸಲು ಕೇಳಲಾಗಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಕೆಮಿಕಲ್ಗಳು ಸಾಕಷ್ಟು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ವಿನಾಯಿತಿಯನ್ನು ನೀಡಲಾಗಿದೆ. ಭಾರತದ ಉತ್ಪಾದನಾ ವಲಯವನ್ನು ಬೆಂಬಲಿಸಲು ಸರ್ಕಾರ ಬದ್ಧವಾಗಿದೆ. ಪ್ಲಾಸ್ಟಿಕ್ಗಳು, ಪ್ಯಾಕೇಜಿಂಗ್, ಜವಳಿ, ಔಷಧಗಳು, ರಾಸಾಯನಿಕಗಳು, ಆಟೋಮೋಟಿವ್ ಘಟಕಗಳು ಮತ್ತು ಇತರ ಉತ್ಪಾದನಾ ವಿಭಾಗಗಳು ಸೇರಿದಂತೆ ಪೆಟ್ರೋಕೆಮಿಕಲ್ ಫೀಡ್ ಸ್ಟಾಕ್ ಮತ್ತು ಮಧ್ಯಂತರಗಳನ್ನು ಅವಲಂಬಿಸಿರುವ ವ್ಯಾಪಕ ಶ್ರೇಣಿಯ ವಲಯಗಳಿಗೆ ವಿನಾಯಿತಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಕಾಯ್ದೆ 2025 ಇಂದಿನಿಂದ ಜಾರಿಗೆ ಬರಲಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು 20 ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005 ಬದಲಾಯಿಸುತ್ತದೆ. ಹೊಸ ಕಾಯ್ದೆಯು ಶಾಸನಬದ್ಧ ಉದ್ಯೋಗ ಖಾತರಿಯನ್ನು ಹಣಕಾಸು ವರ್ಷದಲ್ಲಿ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ವರ್ಧಿತ ಉದ್ಯೋಗ ಖಾತರಿಯು ಗ್ರಾಮೀಣ ಅಭಿವೃದ್ಧಿಯ ವೇಗವನ್ನು ಬೆಂಬಲಿಸಲು, ಹೆಚ್ಚಿನ ಆದಾಯ ಭದ್ರತೆಯನ್ನು ಒದಗಿಸಲು ಮತ್ತು ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಬಲವಾದ ಒತ್ತು ನೀಡುತ್ತದೆ. ಹೊಸ ಕಾಯ್ದೆಯು ನಿಗದಿತ ಸಮಯದೊಳಗೆ ಕೆಲಸ ಒದಗಿಸದಿದ್ದರೆ ನಿರುದ್ಯೋಗ ಭತ್ಯೆಯನ್ನು ಸಹ ಒದಗಿಸುತ್ತದೆ. ವಿಕಸಿತ ಭಾರತ ಜಿರಾಮ್ಜಿ ಅನುಷ್ಠಾನದ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಯಾವುದೇ ಅರ್ಹ ಗ್ರಾಮೀಣ ಕಾರ್ಮಿಕನು ಒಂದು ದಿನವೂ ಕೆಲಸವಿಲ್ಲದೆ ಇರಬಾರದು ಎಂದು ಹೇಳಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಹೊಸ ಚೌಕಟ್ಟಿಗೆ ಸುಗಮ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಎಲ್ಲ ಆಡಳಿತಾತ್ಮಕ, ಹಣಕಾಸು ಮತ್ತು ತಾಂತ್ರಿಕ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಕಷ್ಟು ಹಣಕಾಸು ಸಂಪನ್ಮೂಲಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ಅನುಷ್ಠಾನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಜಾರಿಯಲ್ಲಿವೆ ಮತ್ತು ಪ್ರಗತಿಯಲ್ಲಿರುವ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತವೆ. 125 ದಿನಗಳ ವೇತನ ಉದ್ಯೋಗದ ವರ್ಧಿತ ಖಾತರಿಯು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ವೇಗಗೊಳಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಸುಮಾರು 55,000 ಯಾತ್ರಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆಯಿಂದ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಭಕ್ತರ ಮೊದಲ ತಂಡ ಹೊರಡಲಿದೆ. ಅಮರನಾಥ ದೇಗುಲ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು 4:00 ಮೊದಲ ಬೆಂಗಾವಲು ಪಡೆಯನ್ನು ಉದ್ಘಾಟಿಸಲಿದ್ದಾರೆ. 57 ದಿನಗಳ ಯಾತ್ರೆಯು ಇದೇ 3ರಂದು ಅನಂತ್ನಾಗ್ನಲ್ಲಿರುವ ಸಾಂಪ್ರದಾಯಿಕ ನುನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗದ ಮೂಲಕ ಪ್ರಾರಂಭವಾಗುತ್ತದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಮಾತ್ರ ಪ್ರಯಾಣಿಸಬೇಕು ಮತ್ತು ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳಲ್ಲಿ ಯಾತ್ರಾ ಸಂಚಾರಕ್ಕೆ ಅವಕಾಶವಿರುವುದಿಲ್ಲ. 6:00-8:00 ಲಖನ್ಪುರಕ್ಕೆ ಆಗಮಿಸುವ ಯಾತ್ರಾರ್ಥಿಗಳನ್ನು ಜಮ್ಮುವಿಗೆ ಕರೆದೊಯ್ಯಲಾಗುತ್ತದೆ. ಉತ್ತರ ಪ್ರದೇಶ ಸರ್ಕಾರವು ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಶಿಕ್ಷಕರ ಅರ್ಹತಾ ಪರೀಕ್ಷೆ TET ನಡೆಸಲು ನಿರ್ಧರಿಸಿದೆ. UPTET 2026 ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ TET ನಡೆಸುವಂತೆ ಉತ್ತರ ಪ್ರದೇಶ ಶಿಕ್ಷಣ ಸೇವಾ ಆಯ್ಕೆ ಆಯೋಗಕ್ಕೆ ನಿರ್ದೇಶನ ನೀಡಿದರು. ಸುಪ್ರೀಂಕೋರ್ಟ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿರುವುದರಿಂದ ಸೇವೆಯಲ್ಲಿರುವ ಶಿಕ್ಷಕರಿಗೆ ಉದ್ಯೋಗ ಮತ್ತು ಬಡ್ತಿಗೆ ಸಮಾನ ಅವಕಾಶ ನೀಡಬೇಕು. ಅವಕಾಶದ ಕೊರತೆಯಿಂದಾಗಿ ಯಾವುದೇ ಶಿಕ್ಷಕರು ತೊಂದರೆಗಳನ್ನು ಎದುರಿಸುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. TET ಪರೀಕ್ಷೆಯು ಗುರುವಾರದಿಂದ 4 July ರಾಜ್ಯದ 60 ಜಿಲ್ಲೆಗಳ 955 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ. ಸುಮಾರು 20,00,000 ಆಕಾಂಕ್ಷಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. 29ನೇ ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಸಮ್ಮೇಳನ ರಾಜಸ್ಥಾನ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ ನಡೆಯಲಿದ್ದು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸುತ್ತಿವೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ 32ನೇ ಸುತ್ತಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಫ್ರಾನ್ಸ್ ಸ್ವೀಡನ್ ತಂಡವನ್ನು 3-0 ಸೋಲಿಸಿ 16ನೇ ಸುತ್ತಿಗೆ ಪ್ರವೇಶಿಸಿತು. ಎಂಬಪ್ಪೆ 2 ಗಳಿಸುವ ಮೂಲಕ ವಿಶ್ವಕಪ್ನಲ್ಲಿ ಅವರ ವೈಯಕ್ತಿಕ ಗೋಲುಗಳ ಸಂಖ್ಯೆಯು 18 ಏರಿತು. ಇದಕ್ಕೂ ಮೊದಲು ಅಮೆರಿಕದ ಟೆಕ್ಸಾಸ್ನಲ್ಲಿ ನಾರ್ವೆ ಐವರಿ ಕೋಸ್ಟ್ ಅನ್ನು 2-1 ಸೋಲಿಸಿ 16ನೇ ಸುತ್ತಿಗೆ ಮುನ್ನಡೆಯಿತು. ನಾರ್ವೆ ಈಗ ಇದೇ ಭಾನುವಾರ ರಾತ್ರಿ 16ನೇ ಸುತ್ತಿನಲ್ಲಿ ಬ್ರೆಜಿಲ್ ಅನ್ನು ಎದುರಿಸಲಿದೆ. ಇಂಗ್ಲೆಂಡ್ ಇಂದು DR ಕಾಂಗೋ ವಿರುದ್ಧ ಸೆಣಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಇದೇ 5-18 ನಡೆಯಲಿರುವ ಬೆಲ್ಜಿಯಂ ಪ್ರವಾಸಕ್ಕಾಗಿ ಹಾಕಿ ಇಂಡಿಯಾ 22 ಸದಸ್ಯರ ಭಾರತೀಯ 21 ವರ್ಷದೊಳಗಿನವರ ಜೂನಿಯರ್ ಪುರುಷರ ಹಾಕಿ ತಂಡವನ್ನು ಪ್ರಕಟಿಸಿದೆ. ನೂತನವಾಗಿ ನೇಮಕಗೊಂಡ ಕೋಚ್ ಫ್ರೆಡ್ರಿಕ್ ಸೋಯಸ್ ಅವರ ನೇತೃತ್ವದಲ್ಲಿ ಈ ಪ್ರವಾಸವು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ FIH ಹಾಕಿ ಪುರುಷರ ಜೂನಿಯರ್ ಏಷ್ಯಾ ಕಪ್ಗೆ ಮುಂಚಿತವಾಗಿ ಪ್ರಮುಖ ಪೂರ್ವಸಿದ್ಧತಾ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ, ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 7:45:49 ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದ ಹೊತ್ತಿನಲ್ಲಿ. ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೋರ್ತಾ, ಇದೀಗ ವೆಕ್ರು ಗೋಕಾಕ್ ಅವರ ರಚನೆಯ ಮತ್ತೊಂದು ಭಾವಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎನ್ ಜೆ ರವಿಶಂಕರ್ ಅವರ ಧ್ವನಿಯಲ್ಲಿ.

ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಈ ಭಾವಗೀತೆಗಳೇ ಹಾಗೆ ಮರಗಳನ್ನ ಪ್ರೀತಿಸೋದು, ಹಕ್ಕಿಗಳು, ನದಿಗಳು, ಹಾಗೆ ಬೆಟ್ಟಗಳು, ಪ್ರಕೃತಿಯ ಪ್ರತಿಯೊಂದು ಅಂಶವನ್ನ ಪ್ರೀತಿಸೋದಕ್ಕೆ ಹಾಗೆ ಸಂರಕ್ಷಿಸೋದಕ್ಕೆ ಭಾವಗೀತೆಗಳು ಪ್ರೇರೇಪಣೆಯನ್ನ ಕೊಡುತ್ತೆ. ನಿಜಕ್ಕೂ ಇಂತಹ ಭಾವಗೀತೆಗಳನ್ನ ಕೇಳ್ತಾ ಇದ್ರೆ ಮನಸ್ಸು ಎತ್ತಲು ಆಲೋಚನೆಯನ್ನ ಮಾಡ್ತಾ ಸಾಗುತ್ತೆ ಅಲ್ವಾ? ಇದೀಗ ಮತ್ತೊಂದು ಸುಮಧುರವಾದಂತಹ ಭಾವಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಈಗಷ್ಟೇ ಕುವೆಂಪು ಅವರ ರಚನೆಯ ಗೀತೆಯನ್ನ ಕೇಳಿದ್ರಿ, ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಬಿ ಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ. ಸ್ನೇಹಿತರೆ, ಭಾವಗೀತೆಗಳಂದ್ರೆ ಹಾಗೇನೆ, ಬದುಕಿನ ಸೌಂದರ್ಯವನ್ನ ತಿಳಿಸ್ತಾ ಹೋಗುತ್ತೆ. ಸುಖ ದುಃಖ ಆಗಿರ್ಬೋದು, ಗೆಲುವು ಸೋಲು, ಜೀವನದ ಪ್ರತಿಯೊಂದು ಭಾಗ, ಪ್ರತಿಯೊಂದು ಅನುಭವ ನಮ್ಮನ್ನ ಮತ್ತಷ್ಟು ಪ್ರಬುದ್ಧರನ್ನಾಗಿಸುತ್ತೆ. ಕೊನೆಯಲ್ಲಿ ಈ ಭಾವಸ್ಪಂದನ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಭಾವಗೀತೆಗಳು ಕೇವಲ ನಮ್ಮ ಕಿವಿಗೆ ಇಂಪು ನೀಡೋದಿಲ್ಲ, ಅವು ಮನಸ್ಸನ್ನ ರೂಪಿಸುತ್ತೆ, ಬದುಕಿಗೆ ಕೂಡ ದಾರಿದೀಪವಾಗುತ್ತೆ, ಉತ್ತಮ ಮನುಷ್ಯರಾಗಲು ಕೂಡ ಇವು ಪ್ರೇರೇಪಿಸುತ್ತೆ ಅಂತ ಹೇಳ್ತಾ ಭಾವಸ್ಪಂದನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಇದ್ದದ್ದು ಆರ್ಜಿ ಪ್ರಿಯಾಂಕಾ ಸೋನಲ್. ಮತ್ತೆ ಭೇಟಿಯಾಗ್ತೀನಿ, ಅಲ್ಲಿವರೆಗೂ ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ರಾ ನಿಮ್ಮ ನೆಚ್ಚಿನ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ. ಸಮಯ ಸರಿಯಾಗಿ 8:33:55. ನಾವಿದ್ದೇವೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ತಮ್ಮೆಲ್ಲರಿಗೂ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೋರ್ತಾ, ವೆರಿ ವೆರಿ ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ ಅಂತ ಹೇಳ್ತಾ ನಿಮಗೋಸ್ಕರ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳಿಸ್ತಾ ಇದ್ದೀನಿ ಸೂಪರ್ ಡೂಪರ್ ಹಾಡುಗಳನ್ನು. ಹಾಗೆ ಇವತ್ತು ಜುಲೈ 1, ಈ ದಿನದ ವಿಶೇಷ ಏನಪ್ಪ ಅಂದರೆ ವೈದ್ಯರ ದಿನಾಚರಣೆ. ವೈದ್ಯರ ದಿನಾಚರಣೆಯ ಬಗ್ಗೆಯೂ ಕೂಡ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ ಮುಂದುವರಿಯುತ್ತೆ. ನಾನು ಸ್ಟುಡಿಯೋದಲ್ಲಿ ಆರ್ ಜೆ ಪ್ರಿಯಾಂಕಾ ಸೋನಲ್.

ಸದ್ಯಕ್ಕಂತೂ ಇಲ್ಲಿ ಮಳೆ ಬರ್ತಾ ಇಲ್ಲ. ನಿಮ್ಮ ಕಡೆ ಏನಾದರೂ ಮಳೆ ಬರ್ತಾ ಇದೆಯಾ? ಹೇಗಿದೆ ಬೆಳಗ್ಗೆ? ತುಂಬ ಚೆನ್ನಾಗಿದೆಯಾ? ಕೂಲ್ ಕೂಲಾಗಿ ಹಾಗೆ ಟಿಫನ್ ಮಾಡ್ತಾ ಕಾಫಿ ಕುಡಿತಾ ನಮ್ಮ ಎಫ್ ಎಂ ರೈನ್ಬೋ ಟ್ಯೂನ್ ಮಾಡಿ ಕೇಳ್ತಿರೋರಿಗೆಲ್ಲರಿಗೂ ಮತ್ತೊಮ್ಮೆ ಶುಭೋದಯ ತಿಳಿಸ್ತಾ, ಹಾಗೆ ಇವತ್ತು ಜುಲೈ 1, ಇವತ್ತು ವಿಶೇಷ ಡಾಕ್ಟರ್ ದಿನಾಚರಣೆ, ವೈದ್ಯರ ದಿನಾಚರಣೆ. ಜೀವ ಉಳಿಸೋದು ಕೇವಲ ವೃತ್ತಿ ಅಲ್ಲ ನೋಡಿ, ಅದೊಂದು ಮಹತ್ತರವಾದಂಥ ಸೇವೆ ಅಂತಲೇ ಹೇಳ್ಬೋದು. ತಮ್ಮ ಜ್ಞಾನವನ್ನು ಬಳಸಿಕೊಂಡು ಕರುಣೆ ಸಮರ್ಪಣೆಯಿಂದ ಸಮಾಜಕ್ಕೆ ಆರೋಗ್ಯವಾದಂಥ ಬದುಕನ್ನು ಕೊಡ್ತಾ ಇರುವಂಥ ವೈದ್ಯರ ದಿನಾಚರಣೆ. ಭಾರತದಲ್ಲಿ ಪ್ರತಿ ವರ್ಷ ಜುಲೈ 1 ಈ ದಿನವನ್ನು ಆಚರಿಸಲಾಗುತ್ತೆ. ಈ ದಿನವನ್ನು ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೆ ಅವರ ಪುಣ್ಯತಿಥಿ ಸ್ಮರಣಾರ್ಥ ಆಚರಣೆ ಮಾಡಲಾಗುತ್ತೆ. ಇಂತಹ ಒಂದು ದಿನದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಜೀವದಾನ ನೀಡ್ತಾ ಇರುವಂತಹ, ನಮ್ಮ ಆರೋಗ್ಯ ಸೇವೆಯನ್ನು ನೀಡ್ತಾ ಇರುವಂತಹ ಎಲ್ಲ ವೈದ್ಯರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಇದೀಗ ಮತ್ತೊಂದು ಸುಮಧುರವಾದಂಥ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. 99 ಚಿತ್ರದ ಈ ಹಾಡಿಗೆ ಕವಿರಾಜ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಶ್ರೇಯಾ ಘೋಷಾಲ್ ಅವರು ಈ ಹಾಡಿಗೆ ತಮ್ಮ ಮಧುರವಾದ ಧ್ವನಿಯನ್ನು ನೀಡಿದ್ದಾರೆ.

ಸ್ನೇಹಿತರೆ, ಹೇಳದೇ ಇರೋದು ಬೇಡ. ಜೀವ ಉಳಿಸುವಂತಹ ಕೈಗಳಿಗೆ, ಭರವಸೆ ತುಂಬುವಂತಹ ಮಾತುಗಳಿಗೆ, ಆರೋಗ್ಯಕರ ಸಮಾಜದ ನಿರ್ಮಿಸುವಂತಹ ಹಾಗೆ ನಮ್ಮ ಸೇವೆಯನ್ನು ಮಾಡ್ತಾ ಇರುವಂತಹ ಎಲ್ಲ ವೈದ್ಯರಿಗೆ ಹೃತ್ಪೂರ್ವಕ ನಮನಗಳನ್ನು ಹೇಳೇ ಹೇಳೋಣ. ರಾಷ್ಟ್ರೀಯ ವೈದ್ಯರ ದಿನದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಹಾಗೆ ವೈದ್ಯ ದಿನದ ಮಹತ್ವವನ್ನು ನೋಡ್ತಾ ಹೋಗೋದಾದರೆ, ವೈದ್ಯರು ಸಮಾಜದ ಆರೋಗ್ಯ ಕಾಪಾಡುವಂಥ ದಿನ. ಹಾಗಾಗಿ ವೈದ್ಯರು ಸಮಾಜದ ಆರೋಗ್ಯವನ್ನು ಕಾಪಾಡ್ತಾ ಇರೋದಕ್ಕೆ ಅವರ ಸೇವೆಯನ್ನು ಗೌರವಿಸುವಂತಹ ದಿನ. ಹಾಗಾಗಿ ಅವರ ಸೇವೆಗೆ ಇದೊಂದು ದಿನ ಗೌರವವನ್ನು ಸಲ್ಲಿಸೋಣ. ರೋಗಿಗಳ ಚಿಕಿತ್ಸೆಯಲ್ಲಿ ವೈದ್ಯರ ತ್ಯಾಗ ಆಗಿರಬಹುದು, ಹಾಗೆ ಅವರ ಸಮರ್ಪಣೆ ಸೇವಾ ಮನೋಭಾವನೆಯನ್ನು ಸ್ಮರಿಸಿಕೊಳ್ಳುವಂತಹ ಅತ್ಯುತ್ತಮವಾದಂತಹ ದಿನ ಇದು. ಆರೋಗ್ಯದ ಬಗ್ಗೆ ಜನರಲ್ಲಿ ಯಾವಾಗಲೂ ಜಾಗೃತಿ ಮೂಡಿಸುವಂತಹ ವಿಶೇಷ ಸಂದರ್ಭ ಇದು. ಹಾಗಾಗಿ ವೈದ್ಯರ ದಿನ ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ವೈದ್ಯರು, ವೈದ್ಯೋ ನಾರಾಯಣ ಹರಿ ಅಂತ ನಾವು ಹೇಳ್ತೀವಿ. ವೈದ್ಯರು ಇಲ್ಲದೇ ಇದ್ರೆ ಎಂತೆಂಥದ್ದೋ ರೋಗಗಳಿಗೆ ಎಷ್ಟೆಷ್ಟೋ ಜೀವಗಳು ಬಲಿಯಾಗ್ತಾ ಇದ್ವು. ಆದರೆ ವೈದ್ಯರು ನಮ್ಮ ಜೊತೆಗಿರೋದ್ರಿಂದ ಇನ್ನೂ ಕೂಡ ನಾವು ಉಸಿರಾಡ್ತಾ ಇದ್ದೀವಿ, ಸ್ವಚ್ಛಂದವಾಗಿ ಬದುಕ್ತಾ ಇದ್ದೀವಿ, ಧೈರ್ಯ ಇದೆ ಅಂತ ಅಂದರೆ ವೈದ್ಯರ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಇಂತಹ ವೈದ್ಯರಿಗೆ ಮತ್ತೊಮ್ಮೆ ಸಲ್ಯೂಟ್ ಹೇಳ್ತಾ ಇದೀಗ ಮತ್ತೊಂದು ಸುಮಧುರವಾದಂತಹ ಗೀತೆ ನಿಮಗಾಗಿ ಪ್ರಸಾರವಾಗ್ತಾ ಇದೆ. ಯಾವ ಹಾಡು? ರಾವಣ ಚಿತ್ರದ ಈ ಹಾಡಿಗೆ ಜಯಂತ್ ಕಾಯ್ಕಿನಿಯವರು ಸಾಹಿತ್ಯ ಬರೆದಿದ್ದಾರೆ, ಅಭಿಮಾನ್ ರಾಯ್ ಅವರು ಸಂಗೀತ ಸಂಯೋಜನೆ ಇರುವಂತಹ ಹಾಡಿಗೆ ಭದ್ರಿಪ್ರಸಾದ್ ಅವರು ಧ್ವನಿ ನೀಡಿದ್ದಾರೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೇನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಹಾಗೆ ವೈದ್ಯರ ದಿನದ ಬಗ್ಗೆ ಕೂಡ ಮಾತುಕತೆ ಸಾಕ್ತಾ ಇತ್ತು. ಒಬ್ಬ ವೈದ್ಯ ಕೇವಲ ಔಷಧಿ ಅಷ್ಟೇ ಕೊಡೋದಿಲ್ಲ ನೋಡಿ, ರೋಗಿಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾರೆ, ಧೈರ್ಯ ತುಂಬುತ್ತಾರೆ, ಹಾಗೆ ಹೊಸ ಬದುಕಿನ ಭರವಸೆಯನ್ನು ಕೂಡ ವೈದ್ಯರು ನೀಡ್ತಾರೆ. ನಾವು ಜನನದಿಂದ ಹಿಡಿದು ಜೀವನದ ಕೊನೆಯ ಕ್ಷಣದವರೆಗೆ ವೈದ್ಯರ ಸೇವೆ ಪ್ರತಿಯೊಬ್ಬರ ಬದುಕಿನಲ್ಲಿ ಅತೀ ಮುಖ್ಯವಾಗಿರುತ್ತೆ. ಇನ್ನು ನಾವೊಂದು ವಿಶೇಷ ಸಂದರ್ಭವನ್ನು ನೆನಪು ಮಾಡ್ಕೊಳ್ಬೇಕು ಅಂತಂದರೆ, COVID-19 ಶುರುವಾದಾಗ ಅವರೆಲ್ಲರೂ ಕೂಡ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಸೇವೆಗೆ ನಿಂತಿದ್ರು. ಕುಟುಂಬದಿಂದ ದೂರ ಇದ್ದು ಅನೇಕ ಸವಾಲುಗಳನ್ನು ಎದುರಿಸಿ ಹಾಗೆ ಲಕ್ಷಾಂತರ ಜೀವವನ್ನು ಉಳಿಸೋದಕ್ಕೆ ಅವರು ಶ್ರಮಿಸಿದ್ರು. ಆ ಸೇವೆ ಎಂದಿಗೂ ಕೂಡ ಸ್ಮರಣೀಯ ಅಂತಾನೆ ಹೇಳ್ಬೋದು. ವೈದ್ಯರನ್ನು ಗೌರವಿಸೋದು, ಹಾಗೆ ಅವರಿಗೆ ಅವರು ಕೊಟ್ಟಂತಹ ಸೂಚನೆಗಳನ್ನು ಪಾಲಿಸೋದು, ಅನಗತ್ಯವಾಗಿ ಯಾವುದೇ ರೀತಿಯಾದಂಥ ಔಷಧಿಗಳನ್ನು ಸೇವಿಸದೆ ವೈದ್ಯರು ಏನು ಹೇಳಿರ್ತಾರೆ ಆರೋಗ್ಯ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋಣ ಅಂತ ಹೇಳ್ತಾ, ಹಾಗೆ ಈ ಬಿಳಿ ಕೋಟು ಧರಿಸಿ ಸಾವಿರಾರು ಮಂದಿಯ ಬದುಕಿನಲ್ಲಿ ಬೆಳಕು ಮೂಡಿಸಿರುವಂಥ ಎಲ್ಲ ವೈದ್ಯರಿಗೆ ಮತ್ತೊಮ್ಮೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು, ಹಾಗೆ ಗೌರವದ ನಮನಗಳನ್ನು ಸಲ್ಲಿಸ್ತಾ ಇದೀಗ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳ ಮುಖಾಂತರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಷ್ಟೊತ್ತು ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ ಸೋನಾಲ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸ್ನೇಹಿತರೆ, ಟ್ಯೂನ್ ಮಾಡಿ ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳಲ್ಲಿ. ಸಮಯ ಸರಿಯಾಗಿ 9:03:36. ನಾವಿದ್ದೀವಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸಕತ್ ಸಾಂಗು. ಕಾರ್ಯಕ್ರಮದಲ್ಲಿ ಈ ಗುಡ್ ಟೈಮ್ ಅಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳುವಂತಹ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ಮ ಜೊತೆ ನಾನು ಆರ್ಜೆ ಪ್ರಿಯಾಂಕಾ ಸೋನಲ್. ನಿಮ್ಮ ನೆಚ್ಚಿನ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆಯಲ್ವಾ? ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ನೆಚ್ಚಿನ ಹಾಡು, ಯಾವ ಚಿತ್ರದ್ದು, ಹಾಗೆ ನಿಮ್ಮ ಹೆಸರು, ಹಾಗೆ ನಿಮ್ಮ ಊರನ್ನ ಕಳುಹಿಸಿ. ಸಂದೇಶಗಳು ಬೇಗ ನಮ್ಮನ್ನ ಬಂದು ತಲುಪಲಿ ಅಂತ ಹೇಳ್ತಾ ನಿಮಗಾಗಿ ಮೂಡಿ ಬರ್ತಾ ಇದೆ ಬ್ಯೂಟಿಫುಲ್ ಹಾಡುಗಳು ನಿಮ್ಮ ಕೋರಿಕೆಯ ಮೇರೆಗೆ.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನಿಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ.

0: ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.

ಸ್ನೇಹಿತರೆ, ಸಕಸ್ ಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ನಿಮ್ಮ ನೆಚ್ಚಿನ ಹಾಡುಗಳನ್ನೇ ಕೇಳ್ತಾ ಸಾಕ್ತಾ ಇರುವಂತದ್ದು. ಹಾಗೆ ಯಾರೆಲ್ಲ ಸ್ನೇಹಿತರು ಸಂದೇಶವನ್ನ ಕಳಿಸಿದ್ದಾರೆ ನೋಡ್ತಾ ಹೋಗೋಣ. ಸಂದೇಶವನ್ನ ಕಳಿಸಿದ್ದಾರೆ ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ಸಂದೇಶವನ್ನ ಕಳಿಸಿದ್ದಾರೆ ತೇಜಸ್ವಿನಿ ಯಶವಂತ್ ಲಕ್ಷ್ಮೀಕಾಂತ್ ಚನ್ನಕುಂಟೆ ಶಿರಾದಿಂದ. ಹಾಗೆ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿ. ಹಾಗೆ ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ್ ಕಂಬಾರ್ ಅವರು ಕೂಡ ನಮಗಾಗಿ ಒಂದು ಒಳ್ಳೆ ಗೀತೆ ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಪ್ರಸಾರ ಆಗುತ್ತೆ. ಹಾಗೆ ಸಕಸ್ ಸಾಂಗು ಕಾರ್ಯಕ್ರಮದಲ್ಲಿ ನಮಗೋಸ್ಕರ ಒಂದು ಸೂಪರ್ ಡೂಪರ್ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳ್ತಾ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಯಾರಿದು? ಸಮರ್ಥ ಕವಲಿ ಮಂಜುಳಾ ಕವಲಿ ಇಳ್ಕಲ್ನಿಂದ ಸಂದೇಶವನ್ನ ಕಳಿಸಿ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಲಿಂಗರಾಜು ಕವಿತಾ ಭುವನ್ ಶಾಲಿನಿ ಶಾರದಮ್ಮ ಕಮಲಾಪುರ ಹರಿಹರ ತಾಲೂಕು ಅವರು ಕೂಡ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಭಾರ್ಗವಿಯವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ ಹಾಸನದಿಂದ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ವಸಂತ ಕಾವ್ಯ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ಮಂಡಿಕಲ್ ಕೃಪಾ ಅವರು ಕೂಡ ಸಂದೇಶವನ್ನ ಕಳಿಸಿ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಮಸ್ಕಾರ, ನಮಗೊಂದು ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸಂದೇಶವನ್ನ ಕಳಿಸಿ. ಖಂಡಿತವಾಗಿಯೂ ಪ್ರಸಾರ ಆಗುತ್ತೆ. ಹಾಗೆ ಗುಡ್ ಮಾರ್ನಿಂಗ್ ಕನ್ನಡ ಕಾಮನಬಿಲ್ಲು ಅಂತ ಹೇಳ್ತಾ ಇದ್ದಾರೆ ಆನಂದ ಮಳೇನಹಳ್ಳಿ ಇಂದ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಯತಿರಾಜ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ ಸಂಕೇಶ್ವರದಿಂದ. ನಿಮ್ಮ ಸಂದೇಶ ನಮ್ಮನ್ನ ಬಂದು ತಲುಪಿದೆ. ಇನ್ನು ಸುಬಾನ್ ಹಂಪಿ ಕೋರಿ ಹಂಪಸಾಗರದಿಂದ ಕೂಡ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಯಾರಿದ್ದು? ಸಂತೋಷ್ ಧೂಪದಾಳ್ ಅವರು ಸಂದೇಶವನ್ನ ಕಳಿಸಿ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಚಿಟ್ಟಿಮಾನಿ ಭಾಗಮಂಡಲ ಕೊಡಗುದಿಂದ. ಹೇಮಾವತಿ ಶ್ವೇತಾ ಸ್ವಾತಿ ಅವರು ಸಂದೇಶವನ್ನ ಕಳಿಸಿ ನಿಮಗೂ ಕೂಡ ಶುಭೋದಯ. ಹಾಗೆ ನಾಗೇಂದ್ರ ತಾವರ್ಕೇರಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ಗೊರಲಡಕು ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಅನಂತರಾಜು ಅವರು ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಮುಧೋಳದಿಂದ ತನುಶ್ರೀ ನಿಹಾರಿಕಾ ಸನ್ನಿಧಿ ಶ್ರೇಯಾ ಅವರು, ಇನ್ನು ಹುಬ್ಬಳ್ಳಿ ಲೋಹ್ಯಾನಗರದಿಂದ ಕೂಡ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿನ. ಹಾಗೆ ಸಿಂಧನೂರಿನಿಂದ ಸುರೇಶ್ ಬಳೋಟ್ಗೆ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಮತ್ತೊಂದು ಬ್ಯೂಟಿಫುಲ್ ಹಾಡು ನಮ್ಮ ಪ್ಲೇಲಿಸ್ಟಲ್ಲಿ ಈಗಾಗಲೇ ರೆಡಿ ಆಗಿದೆ. ಯಾವ ಹಾಡಿಗಾಗಿ ನಮ್ಮ ಕೇಳುಗರು ಸಂದೇಶ ಕಳಿಸಿದ್ದಾರೆ? ಬೆಂದಾಸ್ ಚಿತ್ರದ ಈ ಹಾಡಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಈ ಹಾಡಿಗೆ ಧ್ವನಿಯಾದವರು ಉದಿತ್ ನಾರಾಯಣ್, ಸೌಮ್ಯ ರಾವ್, ಹಾಗೆ ಕವಿರಾಜ್ ಅವರ ಸಾಹಿತ್ಯವಿದೆ. ಕೇಳಿ ಆನಂದಿಸಿ, ಸ್ಟೇ ಟ್ಯೂನ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಕಸ್ ಸಾಂಗು ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ನೀವು ಕೂಡ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಬೇಕು ಅಂದ್ರೆ ಏನ್ ಮಾಡಬೇಕು? ನಮ್ಮ ವಾಟ್ಸ್ಆಪ್ ಸಂಖ್ಯೆ

9480910013. ಈ ನಂಬರ್ಗೆ ಸಂದೇಶವನ್ನ ಕಳಿಸಿ, ಹಾಗೆ ಚಿತ್ರದ ಹೆಸರು, ಯಾವ ಸಿನಿಮಾ, ನಿಮ್ಮ ಹೆಸರನ್ನ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ, ಹಾಗೆ ಇವತ್ತು ವೈದ್ಯರ ದಿನಾಚರಣೆಯ ಜೊತೆ ಜೊತೆಗೆ ಕರ್ನಾಟಕದಲ್ಲಿ ಪತ್ರಿಕಾ ದಿನಾಚರಣೆಯನ್ನ ಕೂಡ ಆಚರಣೆ ಮಾಡಲಾಗುತ್ತೆ. ಜುಲೈ 1 ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ 1843 ಜುಲೈ 1 ಪ್ರಕಟವಾಗಿತ್ತು. ಅದರ ಸ್ಮರಣಾರ್ಥವಾಗಿ ಈ ದಿನವನ್ನ ಆಚರಿಸಲಾಗುತ್ತೆ. ಈ ಮಂಗಳೂರು ಸಮಾಚಾರ ಪತ್ರಿಕೆಯನ್ನ ಮೊದಲು ಜರ್ಮನ್ ಮೂಲದ ಕ್ರೈಸ್ತ ಮಿಷನರಿ ಹರ್ಮನ್ ಫೆಡ್ರಿಚ್ ಮೋಗ್ಲಿಂಗ್ ಆರಂಭಿಸಿದ್ರು. ಇದೇ ನಮ್ಮ ಕನ್ನಡದ ಪತ್ರಿಕೋದ್ಯಮದ ಮೊದಲ ಮೈಲುಗಲ್ಲು. ಹಾಗಾಗಿ ಈ ಒಂದು ದಿನದ ಸ್ಮರಣಾರ್ಥವಾಗಿ ಪತ್ರಿಕಾ ದಿನಾಚರಣೆಯನ್ನ ಆಚರಿಸಲಾಗುತ್ತೆ. ಪತ್ರಿಕಾ ದಿನಾಚರಣೆಯ ಮಹತ್ವ, ಹಾಗೆ ಪತ್ರಿಕಾ ದಿನಾಚರಣೆಯ ಬಗ್ಗೆ ಮತ್ತಷ್ಟು ಮಾತುಕತೆ ಸಕಸಾಂಗು ಕಾರ್ಯಕ್ರಮದಲ್ಲಿ ಸಾಗುತ್ತೆ ಅಂತ ಹೇಳ್ತಾ, ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಮತ್ತೊಂದು ಬ್ಯೂಟಿಫುಲ್ ಹಾಡು ನಮ್ಮ ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಯಾವ ಹಾಡಿಗಾಗಿ ನಮ್ಮ ಕೇಳುಗರು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ? ಬಾನನ್ನ ಪ್ರೀತಿಸು ಚಿತ್ರದಿಂದ ಈ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಹಾಡಿಗೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ. ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 9:31:47. ನಾವಿದ್ದೀವಿ ಸಕ್ಕಸಾಂಗು ಕಾರ್ಯಕ್ರಮದ ಈ ಹೊತ್ತಿನಲ್ಲಿ. ಸಕ್ಕಸಾಂಗು ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬೇಕು ಅಂದರೆ ಏನು ಮಾಡಬೇಕು? 9408090013, 9480901013 ನಿಮ್ಮ ಸಂದೇಶಗಳು ತಲುಪಲಿ ಅಂತ ಹೇಳ್ತಾ, ಹಾಗೆ ಇವತ್ತು ಪತ್ರಿಕಾ ದಿನಾಚರಣೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಕನ್ನಡ ಪತ್ರಿಕೋದ್ಯಮದ ಮಹತ್ವವೇನು ಹಾಗಿದ್ರೆ ಅಂತ ಅಂದರೆ, ಪತ್ರಿಕೆ ಕೇವಲ ಸುದ್ದಿಗಳನ್ನು ಸಂಗ್ರಹ ಮಾಡೋದಲ್ಲ, ಅದನ್ನು ಬಿತ್ತರಿಸೋದಲ್ಲ, ಅದು ಸಮಾಜಕ್ಕೆ ಒಂದು ಧ್ವನಿಯಾಗಿ ಕೆಲಸ ಮಾಡುತ್ತೆ. ಜನರು ಹಾಗೆ ಸರ್ಕಾರದ ನಡುವಿನ ಒಂದು ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಜೊತೆಗೆ ಅನ್ಯಾಯದ ವಿರುದ್ಧ ಹೋರಾಡುವಂತಹ ಸಾಧನ ಕೂಡ ಈ ಪತ್ರಿಕೆ. ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಮಾಧ್ಯಮ ಇದು. ಪತ್ರಿಕೋದ್ಯಮ ಸಮಾಜದಲ್ಲಿ ಸತ್ಯವನ್ನು ಜನರಿಗೆ ತಲುಪಿಸುವಂತಹ ಮಹತ್ವದ ಜವಾಬ್ದಾರಿಯನ್ನು ಹೊಂದಿದೆ. ಪತ್ರಕರ್ತರಾದವರು ಎಂತಹ ಗುಣಗಳನ್ನು ಹೊಂದಿರಬೇಕು ಅಂತಂದರೆ, ಯಾವಾಗಲೂ ಕೂಡ ಸತ್ಯ ಮತ್ತು ನಿಖರ ಮಾಹಿತಿಯನ್ನು ಕೊಡುವಂಥವರಾಗಿರಬೇಕು. ಸಮಾಜದ ಸಮಸ್ಯೆಗಳನ್ನು ಬೆಳಕಿಗೆ ತರಬೇಕು. ಜೊತೆಗೆ ಜನರ ಪರವಾಗಿ ಪ್ರಶ್ನೆ ಮಾಡುವಂಥ ಧೈರ್ಯ ಅವರಲ್ಲಿರಬೇಕು. ಹಾಗೆ ಪ್ರಜಾಪ್ರಭುತ್ವವನ್ನು ಪತ್ರಕರ್ತರು ಬಲಪಡಿಸ್ತಾರೆ. ಅದಕ್ಕೆ ನಾವು ಪತ್ರಿಕೋದ್ಯಮವನ್ನು ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಕರಿತೀವಿ. ಸ್ನೇಹಿತರೆ, ಮತ್ತಷ್ಟು ಪತ್ರಿಕಾ ದಿನಾಚರಣೆಯ ಬಗ್ಗೆ ಮಾತು ಮಾಹಿತಿ ಸಾಗುತ್ತೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಂದೇಶವನ್ನು ಕಲಿಸಿದ್ದಾರೆ ನೋಡ್ತಾ ಹೋಗೋಣ. ಎನ್ಜಿ ಬಸವರಾಜ್ ಅನ್ನಪೂರ್ಣ ಅವರು ಸಂದೇಶವನ್ನು ಕಲಿಸಿದ್ದಾರೆ. ಕಲಬುರಗಿಯಿಂದ, ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು ಕೂಡ ಸಂದೇಶವನ್ನು ಕಲಿಸಿದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಗಬ್ಬೂರು ರಾಯಚೂರಿನಿಂದ ಶಂಕರ್ ಜಗ್ಲಿ ಅವರು, ಹಾಗೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಿಕ್ಕೋಡ ಗ್ರಾಮದಿಂದ ಸಂದೇಶವನ್ನು ಕಲಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಸುಧಾ ಜಯಶ್ರೀ ಸುನೀಲ್ ಅವರು ಕೂಡ ರಾಜಾಜಿನಗರದಿಂದ ಸಂದೇಶವನ್ನು ಕಲಿಸಿದ್ದಾರೆ, ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗದಿಂದ, ಹಾಗೆ ಶುಭೋದಯ ಕನ್ನಡ ಕಾಮನಬಿಲ್ಲು ಅಂತ ಹೇಳ್ತಾ ಇದ್ದಾರೆ, ಹಾಗೆ ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಚಂದ್ರಶೇಖರ್ ಗಂಗಾವತಿಯಿಂದ, ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಹಾಗೆ ಸಂದೇಶವನ್ನ ಕಲಿಸಿದ್ದಾರೆ, ತಮ್ಮ ಇಷ್ಟದ ಹಾಡಿಗಾಗಿ ಷಣ್ಮುಖ ಹಳೆಬಾತಿ ಗ್ರಾಮದಿಂದ ಸಂದೇಶ ಬಂದು ತಲುಪಿದೆ, ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಬೋಲಾರು ಹೈದರಾಬಾದ್ನಿಂದ ಸಂದೇಶವನ್ನು ಕಲಿಸಿದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ ತ್ಯಾಗರಾಜ್, ಅಂಬಿಕಾ, ನಿಶ್ವಿಕಾ ನಾಯಕ್, ಅಜು ನಾಯಕ್, ಸವಿತಾಬಾಯಿ, ಪಂಜಯನ.

ಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ತಮ್ಮ ಇಷ್ಟದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿಕೊಳ್ತಾ ಇದ್ದಾರೆ. ಯಾರಿದು ಮುದ್ದೇನಗೌಡ ಕೊಪ್ಪಲಿನಿಂದ, ನಾಗಮಂಗಲ ತಾಲೂಕಿನಿಂದ ಇಂಚರ ತ್ರಿಷಾ ಪ್ರಕಾಶ್ ಭಾವನಾ ಹರೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಟ್ರ್ಯಾಕ್ ಈಗಾಗಲೇ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿ ಆಗಿದೆ. ಯಾವ ಸಂದೇಶ ಯಾವ ಹಾಡಿಗಾಗಿ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ ಅಂದರೆ ಓಮಲ್ಲಿಗೆ ಚಿತ್ರದ ಹಾಡಿಗಾಗಿ. ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ ರಾಜೇಶ್ ಹಾಗೂ ಚಿತ್ರ ಅವರು. ಸಾಹಿತ್ಯ ವಿ ಮನೋಹರ್ ಹಾಗೂ ಸಂಗೀತ ಸಂಯೋಜನೆ ಕೂಡ ವಿ ಮನೋಹರ್ ಅವರದ್ದೇ. ಕೇಳಿ, ಟ್ಯೂನ್ ಮಾಡಿ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

ನ್ಯೂಚುನ್ ಮಾಡಿ ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೇಂಬೋ ಕನ್ನಡ ಕಾಮನಬಿಲ್ಲು 101.3. ಸ್ನೇಹಿತರೆ, ಸಕ್ಕಸ್ ಸಾಂಗ್ ಕಾರ್ಯಕ್ರಮದಲ್ಲಿ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಸೂಪರ್ ಡೂಪರ್ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಹಾಗೆ ಪತ್ರಿಕಾ ದಿನಾಚರಣೆಯ ಬಗ್ಗೆ ಕೂಡ ಮಾತು ಮಾಹಿತಿ ಸಾಕ್ತಾ ಇತ್ತು. ಸ್ನೇಹಿತರೆ, ಇವತ್ತಿಗೆ ಪತ್ರಿಕೋದ್ಯಮ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಮುದ್ರಣ ಮಾಧ್ಯಮಕ್ಕೆ ಸೀಮಿತವಾಗಿಲ್ಲ, ಪತ್ರಿಕೆ, ಟಿವಿ ವಾಹಿನಿ, ಹಾಗೆ ವೆಬ್ಸೈಟ್, ಮೊಬೈಲ್ ಆಪ್, ಸೋಷಿಯಲ್ ಮೀಡಿಯಾ, ಇವುಗಳ ಮೂಲಕ ಜನರನ್ನ ಸುದ್ದಿಗಳು ತಲುಪ್ತಾ ಇದೆ. ಈ ವೇಗದ ಜೊತೆಗೆ ಜವಾಬ್ದಾರಿಯೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ ಅಲ್ವಾ? ಯಾಕಂದ್ರೆ ನಾವು ಯಾವುದೇ ಸುದ್ದಿಯನ್ನ ಹಂಚಿಕೊಳ್ಳುವುದಕ್ಕೂ ಮೊದಲು ಅದರ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡುವುದು ಅಗತ್ಯವಾಗಿದೆ. ಇನ್ನು ಈ ಮಂಗಳೂರು ಸಮಾಚಾರದಿಂದ ಆರಂಭವಾದಂತಹ ಕನ್ನಡ ಪತ್ರಿಕೋದ್ಯಮ ಇಂದು ಅತ್ಯಾಧುನಿಕ ಡಿಜಿಟಲ್ ಮಾಧ್ಯಮದವರೆಗೆ ಬಂದು ಬೆಳೆದಿದೆ. ಪತ್ರಿಕೆಗಳು, ಹಾಗೆ ಸುದ್ದಿ ವಾಹಿನಿಗಳು, ವೆಬ್ ಪೋರ್ಟಲ್, ಡಿಜಿಟಲ್ ವೇದಿಕೆಗಳು ಲಕ್ಷಾಂತರ ಜನರಿಗೆ ಮಾಹಿತಿಯನ್ನ ಕೊಡ್ತಾ ಇದೆ. ಸ್ನೇಹಿತರೆ, ಮತ್ತಷ್ಟು ಮಾತು ಮಾಹಿತಿ ಮುಂದುವರಿಯುತ್ತೆ. ಇದೀಗ ನೀವೇ ರಿಕ್ವೆಸ್ಟ್ ಮಾಡಿಕೊಂಡಂತಹ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 10:43. ನಾವಿದ್ದೀವಿ ಸೇನಿ ಚಿಟ್ಟೆ ಕಾರ್ಯಕ್ರಮದ ಈ ಹೊತ್ತಲ್ಲಿ. ತಮ್ಮೆಲ್ಲರಿಗೂ ಶುಭೋದಯ, ಶುಭ ಮುಂಜಾನೆ ಅಂತ ಹೇಳ್ತಾ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಕಂಪನಾಂಕಗಳಲ್ಲಿ ಕೇಳ್ತಾ ಇದ್ದೀರಾ. ಸಮಯ ಸರಿಯಾಗಿ 10:04 ಆಗ್ತಾ ಇದೆ. ಸಿನಿಚಿಟ್ಟೆ ಕಾರ್ಯಕ್ರಮದ ಹೊತ್ತಿನಲ್ಲಿ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ನಿಮ್ಮ ಜೊತೆ ನಾನು ಆಜಿ ಪ್ರಿಯಾಂಕಾ ಸೋನಲ್. ಇಂದಿನ ಕಾರ್ಯಕ್ರಮದಲ್ಲಿ ಸಿನಿಮಾ ಮತ್ತು ಕಥೆಗಳ ಅತ್ಯಂತ ರೋಚಕ ಪ್ರಕಾರವಾದಂಥ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಮಾತುಕತೆ ಮುಂದುವರಿಸೋಣ. ಇದು ಕೇವಲ ಭಯ ಹುಟ್ಟಿಸುವಂತಹ ಕಥೆಗಳಲ್ಲ, ನಮ್ಮ ಮನಸ್ಸಿನ ಜೊತೆ ಆಟವಾಡುವಂತಹ ಕಥೆಗಳು ಅಲ್ವಾ? ಇದರ ಬಗ್ಗೆ ಮಾತು ಮುಂದುವರಿಯುತ್ತೆ. ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಬ್ಯೂಟಿಫುಲ್ ಹಾಡುಗಳು. ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

foot is so

ಮಜ್ಜನ್ನು ಎರಗಿ ಮನದಲ್ಲಿ ರೋಚಕ ಸಮರ, ಒಳಿತನ್ನು ಕೊಂದು ಕೆಡುಕೇ ಗೆದ್ದರೆ ಮನುಷ್ಯನು ಮಾರಕಾಸುರ.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸೂಪರ್ ಡೂಪರ್ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಹಾಗೆ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದ ಮೇನ್ ಟಾಪಿಕ್ ಏನಪ್ಪ ಅಂತ ಅಂದರೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ. ಸೈಕಾಲಜಿಕಲ್ ಥ್ರಿಲ್ಲರ್ಗಳಲ್ಲಿ ಮರೆಯಲಾಗದಂಥ ಒಂದು ಕಥೆ ಇರುತ್ತೆ, ವಿಷಯ ಇರುತ್ತೆ. ಕಥೆ ಎಷ್ಟು ರೋಮಾಂಚನಕಾರಿಯಾಗಿದ್ದರೂ ಕೂಡ ಚಿತ್ರ ನೋಡಿದ ನಂತರ ಎಷ್ಟೋ ನಿದ್ದೆ ಇಲ್ಲದ ರಾತ್ರಿಗಳನ್ನು ನಾವು ನೀವು ಕಳೆದಿರ್ತೀವಿ. ಹಾಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಆಗಿರಬಹುದು ಅಥವಾ ಸಸ್ಪೆನ್ಸ್ ಚಿತ್ರವನ್ನು ನೋಡುವಾಗ ನಮ್ಮ ಪೊಸಿಷನ್ ಬಿಟ್ಟು ಅಲುಗಾಡೋದಿಲ್ಲ. ಹಾಗೆ ಆ ಆಸನಗಳಿಂದ ಎದ್ದೇಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆ ರೀತಿಯಲ್ಲಿ ಆ ಸಿನಿಮಾಗಳು ನಮಗೆ ಕ್ಯೂರಿಯಾಸಿಟಿ ಹಾಗೆ ಕುತೂಹಲವನ್ನು ಹೆಚ್ಚಿಸ್ತಾ ಹೋಗುತ್ತೆ. ಆ ಸಿನಿಮಾಗಳನ್ನು ನೋಡಿ ಎಷ್ಟೇ ದಿನವಾದರೂ ಕೂಡ ನಾವು ಆ ಸಿನಿಮಾಗೆ ಸಿಕ್ಕಾಕೊಂಡಿದ್ದೀವೇನೋ ಅಂತ ಅನ್ಸುತ್ತೆ. ಹಾಗೆ ಅದನ್ನು ಮರೆಯೋದಕ್ಕೆ ಒದ್ದಾಡ್ತಾ ಇರ್ತೀವಿ. ಆ ಸಿನಿಮಾಗಳನ್ನ ಮರಿಬೇಕು ಅಂತ ಅಂದರೆ ಆ ಆಲೋಚನೆಯಿಂದ ಹೊರಬರಬೇಕಾಗುತ್ತೆ, ಅಥವಾ ಬೇರೆ ಚಿತ್ರ ನಮ್ಮನ್ನು ಆ ಸ್ಥಾನದಲ್ಲಿ ಆವರಿಸ್ಕೊಂಡಾಗ ಮಾತ್ರ ಆ ಚಿತ್ರದ ಗುಂಗಿನಿಂದ ಹೊರಬರೋದಕ್ಕೆ ಸಾಧ್ಯ ಅಲ್ವಾ. ಇಂತಹ ಅನೇಕ ಸಿನಿಮಾಗಳು ಈಗಾಗಲೇ ನಮ್ಮ ಕನ್ನಡ ಸಿನಿರಂಗದಲ್ಲಿ ಬಂದು ಹೋಗಿದ್ದಾವೆ. ಅಂತಹ ಸಿನಿಮಾಗಳ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಹಾಗೆ ನಿಮಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಅಂತ ಅಂದ ತಕ್ಷಣ ಯಾವ ಸಿನಿಮಾ ನೆನಪಿಗೆ ಬರುತ್ತೆ, ಹಾಗೆ ಯಾವ ಸಿನಿಮಾ ನಿಮ್ಮ ಮನಸ್ಸನ್ನು ಆವರಿಸ್ಕೊಂಡಿರುವಂತಹ ಸಿನಿಮಾ ಅಂತ ಹೇಳಿ ನಮಗೆ ಸಂದೇಶವನ್ನು ಕಳಿಸ್ಕೊಡಿ. 9480901013 ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ ಇದ್ದೀಗ ನಿಮಗೋಸ್ಕರ ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಮ್ಮ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಯೂಟರ್ನ್ ಚಿತ್ರದ ಈ ಹಾಡಿಗೆ ಅನನ್ಯ ಭಟ್ ಅವರು ಧ್ವನಿಯಾಗಿದ್ದಾರೆ. ಚಂದ್ರು ಓಭಯ್ಯ ಅವರ ಸಂಗೀತ ಸಂಯೋಜನೆ ಹಾಗೆ ಸಾಹಿತ್ಯವಿರುವ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಹಾಗೆ ಅಂಥದ್ದೇ ಸಿನಿಮಾಗಳ ಹಾಡುಗಳನ್ನು ಕೂಡ ಕೇಳ್ತಾ ಸಾಕ್ತಾ ಇದ್ವಿ. ಹಾಗಿದ್ರೆ ಇಲ್ಲಿ ಸೈಕಾಲಜಿಕಲ್ ಥ್ರಿಲ್ಲರ್ ಅಂತ ಅಂದ್ರೆ ಏನು? ಪ್ರಮುಖವಾಗಿ ಒತ್ತಡ, ಹಾಗೆ ಮಾನಸಿಕ ಸಂಘರ್ಷ, ಅನುಮಾನ, ಭ್ರಮೆ, ಹಾಗೆ ಮನಸ್ಸಿನ ತೊಳಲಾಟದ ಮೇಲೆ ಈ ಚಿತ್ರಕಥೆಗಳು ಸಾಗುತ್ತೆ. ಕೊಲೆಗಾರ ಯಾರು ಅನ್ನೋದಕ್ಕಿಂತ ಪಾತ್ರಗಳು ಏನು ಯೋಚನೆ ಮಾಡುತ್ತೆ, ಯಾವುದು ನಿಜ, ಯಾವುದು ಸುಳ್ಳು, ಯಾವುದು ಮುಂದೇನಾಗುತ್ತೆ ಅನ್ನುವಂಥ ಕುತೂಹಲ, ಹಾಗೆ ಕೌತುಕತೆ ಮುಂದುವರಿಯುತ್ತಾನೆ ಇರುತ್ತೆ. ಕತೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮನ್ನು ಆ ಸಿನಿಮಾಗಳು ಕೊನೆಯವರೆಗೂ ಕರೆದೊಯ್ಯುತ್ತೆ. ಇದರಲ್ಲಿ ಸಸ್ಪೆನ್ಸ್ ಇರುತ್ತೆ, ಹಾಗೆ ಮೈಂಡ್ ಗೇಮ್ ಇರುತ್ತೆ, ಅನಿರೀಕ್ಷಿತ ತಿರುವುಗಳು ಬರುತ್ತೆ, ಹಾಗೆ ನಂಬಲಾಗದಂತಹ ಪಾತ್ರ ವರ್ಗಗಳು ಬಂದು ಹೋಗುತ್ತೆ. ಅನುಮಾನ, ಆತಂಕ, ಹಾಗೆ ನಿಜ ಭ್ರಮೆಯ ನಡುವಿನ ಗೊಂದಲಗಳಲ್ಲಿ ಈ ಚಿತ್ರಕಥೆ ಮುಂದುವರಿಯುತ್ತೆ. ಸ್ನೇಹಿತರೆ, ಹಾಗೆ ಕೇಳಿದ್ದೆ, ನಿಮಗೂ ಕೂಡ ಇಷ್ಟವಾದಂತಹ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಯಾವುದು ಅಂತ, ನಿಮಗೆ ಕೊನೆಯವರೆಗೂ ಕಾಡಿದಂತಹ ಸಿನಿಮಾ ಯಾವುದು ಸಂದೇಶದ ಮೂಲಕ ತಿಳಿಸಿ ಅಂತ ಹೇಳಿದೆ. ನಮ್ಮ ಕೇಳುಗ ಮಿತ್ರರು ಸಂದೇಶವನ್ನ ಕಳಿಸಿದ್ದಾರೆ. ಸಿಂಧನೂರಿನಿಂದ ಸುರೇಶ್ ಬಳೂಟಿಗೆಯವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ನನಗೆ ಥ್ರಿಲ್ಲರ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ, ಅದೇ ರಾಗ ಅದೇ ಹಾಡು ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಿನಿ ಚಿಟ್ಟೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಅಮೋಘವಾದ ಹಾಡುಗಳು ಅಂತ ಹೇಳಿ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ ಮಳವಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಇನ್ನು ಸಂದೇಶವನ್ನ ಕಳಿಸಿದ್ದಾರೆ ನವೀನ್ ಕಾವ್ಯ ಅವರು. ನಿಗೂಢ ರಹಸ್ಯ ತುಂಬಾ ಇಷ್ಟ ಆದಂತಹ ಮೂವಿ ಅಂತ ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ. ಹಾಗೆ ಮುಧೋಳ ತಾಲೂಕಿನಿಂದ ಅಕ್ಕಿ ಮರಡಿ ವಿಠಲ್ ಕಂಬಾರ್ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಚಿತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾವುದೇ ಥ್ರಿಲ್ಲರ್ ಸಿನಿಮಾ ನೋಡಿದ್ರು ಕಡೆಯವರೆಗೂ ನೋಡಬೇಕು ಮೇಡಮ್, ಹೆದ್ರಿ ಅರ್ಧ ನೋಡಿದ್ರೆ ಅದು ಭಯ ಹಾಗೆ ಉಳಿಯುತ್ತೆ ಎಷ್ಟೋ ಸಲ ಅಂತ ಹೇಳ್ತಾ ಇದ್ದಾರೆ ಉಷಾ ನಾಗರಭಾವಿ ಅವರು ಸಂದೇಶವನ್ನ ಕಳಿಸಿ. ಹಾಗೆ ರಾಜೇಂದ್ರ ಬನಶಂಕರಿ ಅವರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. 6-5=2 ಇದೊಂದು ವಿಶೇಷ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಆ ಗುಗ್ಗಿನಿಂದ ಹೊರಬರೋದಕ್ಕೆ ತುಂಬಾ ಸಮಯ ಹಿಡಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾವ ಸಂದೇಶವನ್ನ ಕಲಿಸಿ ಹೇಳ್ತಾ ಇದ್ದಾರೆ ನವ್ಯ ಕಿರಣ್ ಕುಮಾರ್ ಅವರು ತುಬರಹಳ್ಳಿ ಬೆಂಗಳೂರಿನಿಂದ. ನನಗೆ ರಂಗಿತರಂಗ ಚಿತ್ರ ಬಹಳ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಇಂತಹ ಸಾಕಷ್ಟು ಸಿನಿಮಾಗಳು ಈಗಾಗಲೇ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಲಗ್ಗೆ ಇಟ್ಟಿದೆ, ಹಾಗೆ ಪ್ರೇಕ್ಷಕರನ್ನ ಕೂಡ ಸೆಳಿತಾ ಇದೆ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಚಿತ್ರದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸಸ್ಪೆನ್ಸ್ ಅಂತ ಹೇಳಿ ಅಥವಾ ಮಾನಸಿಕ ಥ್ರಿಲ್ಲರ್ ಹೊಸ ಯುಗ ಪ್ರಾರಂಭವಾಗಿದ್ದೆ ಅಂತ ಅಂದ್ರೆ ಅದು ಚಿತ್ರದಿಂದ 1993 ಬಿಡುಗಡೆಯಾದಂತಹ ಹಾರರ್ ಕ್ರೈಮ್ ಸಸ್ಪೆನ್ಸ್ ಸಿನಿಮಾ ಇದು. ಈ ಸಿನಿಮಾ ನಟ ಉಪೇಂದ್ರ ಅವರು ನಿರ್ದೇಶನ ಮಾಡಿದ್ರು. ಚಿತ್ರತಂಡ ಒಂದು ಹಳ್ಳಿಗೆ ಬಂದಾಗ ಅಲ್ಲಿ ಆಗುವಂತಹ ಅವರು ಅನುಭವಿಸುವಂತಹ ಅನುಭವಗಳ ಸುತ್ತ ಈ ಕತೆ ಸುತ್ತತ್ತೆ. ಚಿತ್ರತಂಡ ಈ ವಿಚಿತ್ರ ಅನುಭವಗಳಿಂದ ಹೇಗೆ ಹೊರಗೆ ಬರುತ್ತೆ ಅಥವಾ ಅವ್ರು ತಪ್ಪಿಸ್ಕೊಳ್ತಾರೋ ಇಲ್ವೋ ಅನ್ನುವುದು ಈ ಚಿತ್ರಕತೆ ಹೇಳುತ್ತೆ. ಕನ್ನಡ ಥ್ರಿಲ್ಲರ್ ಸಿನಿಮಾ ಬಗ್ಗೆ ಯಾರಾದರೂ ಕೇಳಿದ್ರೆ ಥಟ್ ಅಂತ ನೆನಪಾಗುವಂತಹ ಚಿತ್ರ ಅಂತ ಅಂದ್ರೆ ಅದು ಚಿತ್ರ. ಎಸ್, ಇದೀಗ ಅದೇ ಚಿತ್ರದ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಕನ್ನಡದಲ್ಲಿ ಸೈಕಾಲಜಿ ಥ್ರಿಲ್ಲರ್ ಸಿನಿಮಾಗಳು ಸಾಕಷ್ಟು ಬಂದು ಹೋಗಿದೆ. ಅದರಲ್ಲಿ ಮತ್ತೊಂದು ಸಿನಿಮಾ ಅಂತ ಅಂದರೆ ಲೂಸಿಯಾ. ಈ ಒಂದು ಸಿನಿಮಾದಲ್ಲಿ ನಿದ್ದೆ ಬರದೇ ಇರುವಂಥ ಒಬ್ಬ ವ್ಯಕ್ತಿ ಲೂಸಿಯಾ ಅನ್ನುವಂಥ ಒಂದು ಮಾತ್ರೆ ತಗೊಳ್ತಾನೆ. ಆ ಮಾತ್ರೆ ಸೇವನೆ ಮಾಡಿದ ನಂತರ

ಆ ಕನಸು ಹಾಗೆ ಆ ನಿಜ ಜೀವನ ಒಂದ್ರೊಳಗೆ ಒಂದು ಬೆರ್ತ್ ಹೋಗುತ್ತೆ, ಮಿಕ್ಸ್ ಆಗಿ ಹೋಗುತ್ತೆ. ಯಾವುದು ನಿಜ ಯಾವುದು ಕನಸು ಅನ್ನೋದು ಸಿನಿಮಾ ನೋಡುವಂಥ ನಮ್ಮಂಥ ಪ್ರೇಕ್ಷಕರಿಗೆ ಸಾಕಷ್ಟು ಕಾಡುತ್ತೆ. ಕೊನೆಗೆ ಸಿನಿಮಾ ನೋಡಿಕೊಂಡು ಥಿಯೇಟರಿಂದ ಆಚೆ ಬಂದರೂ ಕೂಡ ಸಿನಿಮಾದ ಬಗ್ಗೆ ಚರ್ಚೆ ಅಂತರೂ ಮುಗಿಯೋದೇ ಇಲ್ಲ. ಇದು ಒಳ್ಳೆಯ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಮಾತ್ರ ಪಕ್ಕ. ಯಾಕಂದರೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಅಂತ ಅಂದರೆ ಆ ಸಿನಿಮಾ ನೋಡಿದ ಮೇಲೂ ನಮ್ಮನ್ನು ಅವು ಕಾಡುತ್ತಲ್ಲ, ಆ ಸಿನಿಮಾಗಳು ಒಂದು ರೀತಿಯ ಆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಅನ್ನೋದಕ್ಕೆ ಗುರುತು ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಇದೀಗ ಲೂಸಿಯಾ ಚಿತ್ರದ ಮತ್ತೊಂದು ಸುಮಧುರವಾದಂಥ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಸ್ಟೇ ಟ್ಯೂನ್. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಸ್ಟುಡಿಯೋ ಸಮಯ ಸರಿಯಾಗಿ 10:35. ನಾವಿದ್ದೀವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಮಾತು ಮಾಹಿತಿ ಸಾಗ್ತಾ ಇದೆ. ಸ್ನೇಹಿತರೆ, ಕವಲುದಾರಿ ಚಿತ್ರ ಇದು ಹೇಮಂತ್ ಎಂ ರಾವ್ ನಿರ್ದೇಶನವಿರುವಂತಹ ಚಿತ್ರ. ಇದು ಒಂದೊಳ್ಳೆ ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳ್ಬೋದು. ರಸ್ತೆ ಕಾಮಗಾರಿ ನಡೆಸ್ತಾ ಇರುವಾಗ ಒಂದು ಅಸ್ಥಿ ಪಂಜರ ಸಿಗುತ್ತೆ, ಅಲ್ಲಿಂದ ಈ ಕಥೆ ಆರಂಭವಾಗುತ್ತೆ. ಅಂದರೆ ತುಂಬ ವರ್ಷಗಳ ಹಿಂದೆ ಒಂದು ಕೊಲೆ ಪ್ರಕರಣ ನಡೆದಿರುತ್ತೆ. ಅಲ್ಲಿ ಅದು ತನಿಖೆ ಮಾಡುವಾಗ ಏನೆಲ್ಲ ಆಯಾಮಗಳು ಆ ಕಥೆಯಲ್ಲಿ ಬರುತ್ತೆ, ಹಾಗೆ ಪ್ರತಿಯೊಬ್ಬ ಪಾತ್ರವೂ ಕೂಡ ಅನುಮಾನವನ್ನು ಹುಟ್ಟಿಸುತ್ತೆ, ಹಾಗೆ ನಿಧಾನವಾಗಿ ಸಾಗುವಂಥ ಕಥೆಯಲ್ಲಿ ಹೆಚ್ಚೆಚ್ಚು ಕುತೂಹಲ ಸಿಗ್ತಾ ಹೋಗುತ್ತೆ. ಹಾಗೆ ಕೊನೆಗೆ ಸತ್ಯ ರಿವೀಲ್ ಆದಾಗ ಪ್ರೇಕ್ಷಕರಿಗೆ ದೊಡ್ಡ ಅಚ್ಚರಿ ಕಾದಿತ್ತು ಈ ಒಂದು ಸಿನಿಮಾದಲ್ಲಿ. ಇದೀಗ ಅದೇ ಚಿತ್ರದ ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಮಾತು ಮಾಹಿತಿ ಸಾಕ್ತಾ ಇತ್ತು. ಹಾಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾಗಳ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಇನ್ನೊಂದು ಚಿತ್ರ ಅಂತ ಅಂದರೆ ಶಿವಾಜಿ ಸುರತ್ಕಲ್. ಈ ಶಿವಾಜಿ ಸುರತ್ಕಲ್ ಅನ್ನುವಂಥ ಡಿಟೆಕ್ಟಿವ್ ಒಂದು ಕೊಲೆ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇರ್ತಾರೆ. ಪ್ರಕರಣ ಮುಂದುವರಿತಾ ಹೋದಂತೆ ಹೊಸ ಹೊಸ ಸುಳಿವು ಶಿವಾಜಿ ಸುರತ್ಕಲ್ ಅವರಿಗೆ ಸಿಗ್ತಾ ಹೋಗುತ್ತೆ. ಆದರೆ ಸಿಕ್ಕಂತಹ ಸುಳಿವುಗಳು ಮತ್ತಷ್ಟು ಪ್ರಶ್ನೆಗಳನ್ನು ಹುಟ್ಟಿಸ್ತಾ ಹೋಗುತ್ತೆ. ಹಾಗಾಗಿ ಸಸ್ಪೆನ್ಸ್, ಮಿಸ್ಟ್ರಿ ಹಾಗೆ ಮಾನಸಿಕ ಒತ್ತಡವನ್ನು ಈ ಒಂದು ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಲಾಗಿದೆ. ಈ ಒಂದು ಸಿನಿಮಾ ಕೂಡ ಬೆಸ್ಟ್ ಅಂತಾನೆ ಹೇಳ್ಬೋದು. ಹಾಗೆ ಶಿವಾಜಿ ಸುರತ್ಕಲ್ ಭಾಗ 2 ಕೂಡ ರಿಲೀಸ್ ಆಯಿತು. ಅಲ್ಲೂ ಕೂಡ ಮೊದಲ ಭಾಗದ ಯಾವ ರೀತಿ ಸಸ್ಪೆನ್ಸು, ಮಿಸ್ಟ್ರಿ ಎಲ್ಲ ಕ್ಯೂರಿಯಾಸಿಟಿಗಳನ್ನ ಹೊಂದಿತ್ತು, ಅದೇ ರೀತಿ ಈ ಸಿನಿಮಾ ಕೂಡ ಅಷ್ಟೇ ಕ್ಯೂರಿಯಾಸಿಟಿಯನ್ನು ಹೊಂದಿತ್ತು. ಹಾಗೆ ನಿಜ ಯಾವುದು, ಮೋಸ ಯಾವುದು ಅನ್ನುವಂಥ ಗೊಂದಲ ಕೊನೆಯವರೆಗೂ ಈ ಸಿನಿಮಾ ಉಳಿಸಿಕೊಳ್ಳುತ್ತೆ. ಇದೀಗ ಅದೇ ಸಿನಿಮಾದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ. FM ರೇನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತು ಮಾಹಿತಿ ಸಾಗ್ತಾ ಇದೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ. ಇನ್ನೊಂದು ಸಿನಿಮಾ ಅಂತಂದರೆ 2015 ಬಿಡುಗಡೆ ಆದಂಥ ರಂಗೀತರಂಗ ಸಿನಿಮಾ. ಈ ಚಿತ್ರ ಸಾಕಷ್ಟು ಪ್ರಶಂಸೆಗೂ ಕೂಡ ಪಾತ್ರವಾಗಿತ್ತು. ಅನೂಪ್ ಭಂಡಾರಿ ಕತೆ ಬರೆದು ನಿರ್ದೇಶನ ನೀಡಿದ್ರು ಈ ಚಿತ್ರಕ್ಕೆ. ಕನ್ನಡದ ಟಾಪ್ ಥ್ರಿಲ್ಲರ್ ಸಿನಿಮಾ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಬ್ಬ ಕಾದಂಬರಿಕಾರ, ಹಾಗೆ ಆತನ ಹೆಂಡತಿ ಒಂದು ಊರಿಗೆ ಬಂದಾಗ, ಒಂದು ಹಳ್ಳಿ, ಪ್ರಕೃತಿಯ ಸೌಂದರ್ಯವಿರುವಂತಹ ಹಳ್ಳಿಗೆ ಬಂದಾಗ ಅಲ್ಲಿ ನಡೆಯುವಂತಹ ಒಂದು ಸುಂದರವಾದಂತಹ ಕ್ಷಣಗಳು, ಹಾಗೆ ಭಯಾನಕ ಕ್ಷಣಗಳನ್ನ ಈ ಚಿತ್ರ ತೆರೆದಿಡುತ್ತೆ. ಅಲ್ಲಿ ಹಲವು ವರ್ಷಗಳ ಹಿಂದೆ ಆಗಿರುವಂತಹ ಒಂದು ನಿಗೂಢ ಸಾವು, ಹಾಗೆ ಭಯಾನಕ ಸನ್ನಿವೇಶ ಪ್ರೇಕ್ಷಕರನ್ನ ಬಬ್ಬ ಹಿಡಿದಿಟ್ಕೊಳ್ಳುತ್ತೆ. ಅಂತಹ ಸಿನಿಮಾ ಕೊನೆವರೆಗೂ ಕೂಡ ಈ ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ. ಕೊನೆಗೆ ಆ ಟ್ವಿಸ್ಟ್ ಸಿಗುತ್ತೆ. ಸಿನಿಮಾ ನೋಡಿದವರು ಆ ಸಿನಿಮಾ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಇದೀಗ ಆ ಸಿನಿಮಾದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಎಫ್ ಎಂ ರೈನ್ಬೋ, ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾಗಳ ಹಾಡುಗಳನ್ನು ಕೇಳ್ತಾ ಮಾತು ಮಾಹಿತಿಯನ್ನು ಕೊಡ್ತಾ ಸಾಗ್ತಾ ಇದ್ದೀವಿ. ಹಾಗೆ ಇನ್ನೊಂದು ಚಿತ್ರದ ಬಗ್ಗೆ ಹೇಳಬೇಕು ಅಂದರೆ ಆಪ್ತ ಮಿತ್ರ ಚಿತ್ರ 2004 ಬಿಡುಗಡೆಯಾದಂತಹ ಆಪ್ತ ಮಿತ್ರ ಚಿತ್ರ ಒಂದು ಮನೋವೈಜ್ಞಾನಿಕ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಈ ಕತೆ ರಮೇಶ್ ಮತ್ತು ಗಂಗಾ ಅನ್ನುವಂಥ ವಿವಾಹಿತ ದಂಪತಿಗಳ ಬಗ್ಗೆ. ಹಾಗೆ ಮನೆಯವರ ವಿರೋಧ ಕಟ್ಕೊಂಡು ಒಂದು ಅರಮನೆಯನ್ನು ಅವರು ಪರ್ಚೇಸ್ ಮಾಡ್ತಾರೆ. ಗಂಗಾ ಪಾತ್ರಧಾರಿ ತನ್ನಲ್ಲಿ ವಿಚಿತ್ರವಾದ ಪಾತ್ರವನ್ನ ಆಹ್ವಾನಿಸಿಕೊಂಡಾಗ ಆಕೆಯ ಮಾನಸಿಕ ಕಾಯಿಲೆ ಹಾಗೆ ಆಕೆಯ ಸುತ್ತ ನಡೀತಾ ಇರುವಂತಹ ಹಿಂದಿನ ಸತ್ಯವನ್ನ ತಿಳಿಯೋದಕ್ಕೆ ಮನೋವೈದ್ಯರು ಎಂಟ್ರಿ ಕೊಡ್ತಾರೆ. ಆಕೆಯನ್ನ ಆ ಭ್ರಮೆಯಿಂದ ಹೊರತರೋದಕ್ಕೆ ಏನೆಲ್ಲ ಕಷ್ಟಪಡಬೇಕಾಗತ್ತೆ ಅನ್ನೋದನ್ನ ಈ ಚಿತ್ರ ತುಂಬಾ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಇನ್ನೊಂದು ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮರ್ಮ. ಇದು ಸುನೀಲ್ ಕುಮಾರ್ ದೇಸಾಯಿಯವರ ನಿರ್ದೇಶನದಲ್ಲಿ 2002 ಬಿಡುಗಡೆಯಾದಂತಹ ಚಿತ್ರ ಇದು. ಇದು ಕೂಡ ಭ್ರಮೆ ಹಾಗೆ ಸ್ಕಿಜೋಫ್ರೇನಿಯಾದಂತಹ ಅತ್ಯಂತ ಸಂಕೀರ್ಣ ಮಾನಸಿಕ ಅಂಶಗಳನ್ನು ಒಳಗೊಂಡಿರುವಂತಹ ಚಿತ್ರ ಇದು. ದಂಪತಿಗಳು ಅನೋನ್ಯವಾಗಿರ್ತಾರೆ, ಆದಾಗ್ಯೂ ಕೂಡ ಅಲ್ಲಿ ವಿಚಿತ್ರವಾಗಿ ವರ್ತಿಸೋದನ್ನ ಇಲ್ಲಿ ನಾವು ಕಾಣ್ತೀವಿ. ಪತ್ನಿ ಹಾಗಾಗಿ ಆಕೆ ಅದು ಹೇಗೆ ಹೊರಗೆ ಬರ್ತಾಳೆ, ಆಕೆನ ಹೇಗೆ ಹೊರತರಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ಈ ಚಿತ್ರ ಅದ್ಭುತವಾಗಿ ತೋರಿಸ್ಕೊಟ್ಟಿದೆ. ಸ್ನೇಹಿತರೆ, ಇದಕ್ಕೆ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಇನ್ನೊಂದು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಸೀಟ್ ಎಡ್ಜ್. ಇದು ಜನವರಿ 2026 ಬಿಡುಗಡೆಯಾದಂಥ ಹಾರರ್ ಕಾಮಿಡಿ ಹಾಗೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ಯೂಟ್ಯೂಬ್ ಮತ್ತು ಸಾಮಾಜಿಕ ಜಾಲತಾಣದ ಹುಚ್ಚಿನಲ್ಲಿ ಕಳೆದು ಹೋಗುವಂಥ ಲಾಗರ್ ಕಥೆಯನ್ನು ಈ ಒಂದು ಚಿತ್ರಕಥೆ ಹೇಳುತ್ತೆ. ಸ್ನೇಹಿತರೆ, ಒಂದೊಳ್ಳೆ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ನಮ್ಮನ್ನು ಹೆದರಿಸೋದಕ್ಕಿಂತ ಹೆಚ್ಚು ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಸಿನಿಮಾ ಮುಗಿದ ಮೇಲೂ ಕೂಡ ನಿಜವಾಗಿಯೂ ಅದು ನಡೀತಾ ಅನ್ನುವಂಥ ಪ್ರಶ್ನೆ ಮನಸ್ಸಿನಲ್ಲಿ ಉಳಿಸಿದ್ರೆ ಅದು ಯಶಸ್ವಿಯಾದಂಥ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಸೈಕಾಲಜಿಕಲ್ ಥ್ರಿಲ್ಲರ್ ಮೂವೀಸ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಂತಹ ಮತ್ತಷ್ಟು ರೋಚಕ ಮನರಂಜನಾತ್ಮಕ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜೆ ಪ್ರಿಯಾಂಕಾ. ಧನ್ಯವಾದಗಳು, ಖುಷಿಯಾಗಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ ರೇನ್ಬೋ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮ ಪ್ರೀತಿಯ ಕೇಳುಗರಿಗೆ ನಮಸ್ಕಾರವನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಜೊತೆ ಆಗ್ತಾ ಇದ್ದೀನಿ ನಾನು ಆರ್ಜಿ ಸಿಂಧು. ಸ್ನೇಹಿತರೆ, ಸಮಯ ಆಗಿದೆ 11:03:54. ಈ ಸಮಯದ ಕಾರ್ಯಕ್ರಮ ಆಪ್ ಕಿ ಪಸಂದ್ ಕಾರ್ಯಕ್ರಮ. ಆಪ್ ಕಿ ಪಸಂದ್ ಕಾರ್ಯಕ್ರಮ ನಿಮ್ಮೆಲ್ಲರ ನಿಮಗೋಸ್ಕರನೇ ಇರುವಂತಹ ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ. ಪ್ರತಿದಿನ ಬೆಳಗ್ಗೆ 11:00-12:00 ಪ್ರಸಾರವಾಗುವಂತಹ ಕಾರ್ಯಕ್ರಮ. ಕಾರ್ಯಕ್ರಮದ ಬಗ್ಗೆ ನಿಮಗೆ ಗೊತ್ತೇ ಇದೆ, ನಿಮ್ಮಿಷ್ಟದ ಹಿಂದಿ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ಈ ಸಮಯದಲ್ಲಿ ನೀವು ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ನಮಗೆ ಸಂದೇಶದ ಮೂಲಕ ತಿಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸುವ ಮೂಲಕ ನಿಮ್ಮ ರಿಕ್ವೆಸ್ಟ್ ಅನ್ನು ನಮಗೆ ತಲುಪಿಸಬಹುದು. ಸ್ನೇಹಿತರೆ, ಹಾಗಾದ್ರೆ ಇನ್ಯಾಕ್ ತಡ, ನೀವು ಯಾವ ಹಾಡನ್ನ, ಯಾವ ಹಿಂದಿ ರೆಟ್ರೋ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿ ನಮಗೆ ಸಂದೇಶವನ್ನ ಕಳಿಸಿ. ಸಂದೇಶದಲ್ಲಿ ನಿಮ್ಮ ಇಷ್ಟವಾದ ಹಾಡು, ಹಾಗೆ ಯಾವ ಚಿತ್ರದ್ದು ಅನ್ನುವ ಚಿತ್ರದ ಹೆಸರು, ಹಾಗೆನೆ ನಿಮ್ಮ ಹೆಸರನ್ನ ಬರೆದು ಕಳಿಸೋದನ್ನ ಮರಿಬೇಡಿ. ಕಾರ್ಯಕ್ರಮದಲ್ಲಿ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ. ಈ ಗೀತೆ ಯಾಕೆ ಇವತ್ತು ಪ್ರಸಾರ ಆಗ್ತಾ ಇದೆ ಅಂತ ಹೇಳಿ ಹಾಡಿನ ನಂತರ ಹೇಳ್ತೀನಿ. ಹಾಡು ಬರ್ತಾ ಇದೆ ನಿಮಗೋಸ್ಕರ ಕವಿತಾ ಕೃಷ್ಣಮೂರ್ತಿ ಹಾಗೂ ಸುದೇಶ್ ಭೋಸ್ಲೆ ಅವರ ಧ್ವನಿಯಲ್ಲಿ. ನಿಮಗೋಸ್ಕರ ಕೇಳಿ, ಎಂಜಾಯ್ ಮಾಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಕವಿತಾ ಕೃಷ್ಣಮೂರ್ತಿ ಹಾಗೂ ಸುದೇಶ್ ಭೋಸ್ಲೆ ಅವರ ಧ್ವನಿಯಲ್ಲಿದ್ದಂತಹ ಹಾಡನ್ನ ಕೇಳಿದ್ರಿ. ಹಮ್ ಚಿತ್ರದ ಹಾಡು, ಒಂದು ಸೂಪರ್ ಹಿಟ್ ಹಾಡನ್ನ. ಈ ಹಾಡನ್ನ ಯಾಕೆ ಪ್ರಸಾರ ಮಾಡಲಾಯಿತು ಅಂತ ಅಂದ್ರೆ, ಒಬ್ಬ ಕಲಾವಿದ ತನ್ನದೇ ಆದ ಧ್ವನಿಯಿಂದ ಜನಪ್ರಿಯನಾಗಬಹುದು, ಆದರೆ ಮತ್ತೊಬ್ಬರ ಧ್ವನಿ ಅಷ್ಟೇ ಅದ್ಭುತವಾಗಿ ಮರುಸೃಷ್ಟಿಸಿ ಲಕ್ಷಾಂತರ ಜನರ ಮನಗೆಲ್ಲೋದು ಅಪರೂಪ. ಅಂತಹ ಒಂದು ಅಪರೂಪ ಪ್ರತಿಭೆ ಅಂದ್ರೆ ಬಾಲಿವುಡ್ನ ಖ್ಯಾತ ಗಾಯಕ ಹಾಗೂ ಮಿಮಿಕ್ರಿ ಕಲಾವಿದ ಸುದೇಶ್ ಭೋಸ್ಲೆ. ಜುಲೈ 1, 1960 ಮುಂಬೈನಲ್ಲಿ ಇವರು ಹುಟ್ಟಿದ್ರು. ಹಾಗೆ ಬಾಲ್ಯದಿಂದಲೇ ಇವರಿಗೆ ಗಾಯನ ಮತ್ತು ಮಿಮಿಕ್ರಿಯಲ್ಲಿ ಇವರಿಗೆ ಆಸಕ್ತಿ ಇತ್ತು. ಈ ಒಂದು ಇವರ ಪ್ರತಿಭೆ ಬಾಲಿವುಡ್ನಲ್ಲಿ ಅವರಿಗೆ ದೊಡ್ಡ ದೊಡ್ಡ ಅವಕಾಶಗಳನ್ನು ತಂದುಕೊಡ್ತು. ವಿಶೇಷವಾಗಿ ಬಾಲಿವುಡ್ನ ಖ್ಯಾತ ನಟ ಅಮಿತಾಬ್ ಬಚ್ಚನ್ ಅವರ ಧ್ವನಿಯನ್ನು ಹೋಲೋ ರೀತಿ ಹಾಡೋದ್ರಿಂದ ಹಾಗೂ ಅವರ ಧ್ವನಿಯನ್ನು ಮಿಮಿಕ್ರಿ ಮಾಡೋದ್ರಿಂದ ಇವರಿಗೆ ಅತಿ ಹೆಚ್ಚಿನ ಯಶಸ್ಸು ಸಿಕ್ತು. ಹಾಗೆ ಈ ಒಂದು ಸಾಮರ್ಥ್ಯವೇ ಅವರನ್ನ ವಿಭಿನ್ನ ಸ್ಥಾನಕ್ಕೆ ಕೊಂಡೊಯ್ತು ಅಂತ ಹೇಳಬಹುದು. ಈಗ ತಾನೇ ಪ್ರಸಾರ ಮಾಡಿದಂತಹ ಈ ಹಾಡಿರಬಹುದು, ಹಾಗೆ ಅಮಿತಾಬ್ ಬಚ್ಚನ್ ಮೇಲೆ ಚಿತ್ರಿತವಾದಂತಹ ಹಲವಾರು ಹಾಡುಗಳಿಗೆ ಇವರು ಧ್ವನಿಯಾಗಿದ್ದಾರೆ. ಎಲ್ಲ ಹಾಡುಗಳು ಜನಪ್ರಿಯವಾಗಿ ಸೂಪರ್ ಹಿಟ್ ಆಗಿದ್ದಾವೆ. ಹಾಗೆಯೇ ಇವರು ಗಾಯಕ ಮಾತ್ರ ಅಲ್ಲದೆ ಡಬ್ಬಿಂಗ್ ಕಲಾವಿದರು ಹೌದು, ಮಿಮಿಕ್ರಿ ಕಲಾವಿದರು ಹೌದು. ಇವರಿಗೆ ಇಂದಿನ ಈ ವಿಶೇಷ ದಿನ ಇವರ ಹುಟ್ಟುಹಬ್ಬ. ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಅವರ ಧ್ವನಿಯ ಜಾದು ಇನ್ನೂ ಹಲವು ವರ್ಷಗಳ ಕಾಲ ಸಂಗೀತ ಪ್ರಿಯರನ್ನ ರಂಜಿಸಲಿ ಅಂತ ಕಾರ್ಯಕ್ರಮದಲ್ಲಿ ಹೇಳೋಣ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. ಮುಂದಿನ ಗೀತೆ ಬರ್ತಾ ಇದೆ, ಇಷ್ಕ್ ಇಷ್ಕ್ ಇಷ್ಕ್ ಚಿತ್ರದ ಹಾಡು, ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಸ್ಲೆ ಅವರದ್ದು ನಿಲ್ಲಿರುವ ಹಾಡು, ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಜೂಲಿ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಯಾರ್ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ತಮ್ಮಿಷ್ಟದ ಹಾಡುಗಳಿಗೋಸ್ಕರ ಸಂದೇಶವನ್ನ ಹಲವರು ಕಳಿಸಿದ್ದೀರಿ. ಮೊದಲನೇ ಸಂದೇಶ ಬಂದಿದೆ ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ದಿವಾಕರ್ ಶೆಣೈ ಅವರು ಮೂಡಬಿದ್ರೆಯಿಂದ. ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಘುನಾರಾಯಣ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದರೆ ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸಪ್ರೇಮ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ಹೀರಾಮಣಿ ವರ್ಮ, ಪರಾಸ್ಮಣಿ ವರ್ಮ, ಪುಷ್ಪೇಂದ್ರ ಮಣಿ ವರ್ಮ ಹಾಗೂ ನೋಕೆಲಾಲ್ ವರ್ಮ ಅವರು ಛತ್ತೀಸ್ಗಢದ ಬಾಟಾಪಾರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ಯಾರಿದು ಮುಂದಿನ ಸಂದೇಶ? ಅವರ ಹೆಸರನ್ನ ಹಾಕಿಲ್ಲ. ನಂಬರ್ ಎಂಡಿಂಗ್ ವಿತ್ 7086 ಇವರು ಸಂದೇಶವನ್ನ ಕಳಿಸಿದ್ದಾರೆ. ಸಂದೇಶವನ್ನ ಓದಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಮುಂದಿನ ಸಂದೇಶ ಬಂದಿದೆ. ಮೋಹನ್ ನಳಿನ ಅರಿಶಿನ ಕುಂಟೆ ಇವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ ಯಾರು ಕಳಿಸಿದ್ದಾರೆ? ಕಿಶನ್ ರೋಷನ್.

ಗೋಬರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಷ್ಟದ ಗೀತೆಗೋಸ್ಕರ ಇವರು ಸಹ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದೆ ಕಬಡ್ಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ ಸಂದೇಶವನ್ನು. ಕಬಡ್ಡಿ ವೆಂಕಟೇಶ್ ಹಾಗೂ ಕಬಡ್ಡಿ ಇಂದಿರಾ ಅವರು ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕೋಸ್ಕರ. ಹಾಗೆ ನಮಸ್ತೆ ಮೇಡಮ್, ಹಿಂದಿ ಸಾಂಗ್ಸ್ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಬ್ಬ ನಮ್ಮ ಪ್ರೀತಿಯ ಕೇಳುಗರು. ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಾಪುರದ ಪದ್ಮಾ ಟಿ ಎ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಕ್ಕಾಗಿ. ಮುಂದಿನ ಸಂದೇಶ ಬಂದಿದೆ ಸುಬಾನ್ ಕೋರಿ ಹಂಪಸಾಗರದಿಂದ. ಹಾಗೆ ಹೆನಾ ಪ್ರಸಾದ್ ರಾಜಾಜಿನಗರದಿಂದ ಇವರು ಸಹ ನಮ್ಮೊಂದಿಗೆ ಒಂದು ಇನ್ಫಾರ್ಮೇಷನನ್ನು ಹಂಚ್ಕೋತಾ ಇದ್ದಾರೆ. ಯಾವ ಮಾಹಿತಿ ಅಂದರೆ, ಇವತ್ತು 99ನೇ ಜನ್ಮದಿನೋತ್ಸವ ಇದೆ. ಯಾರ್ದು ಅಂದರೆ ಕನ್ನಡದ ಖ್ಯಾತ ನಿರ್ದೇಶಕ ಹಾಗೂ ಬರಹಗಾರ ಅಬ್ರಾರ್ ಅಲ್ವಿ ಅವರ ಹುಟ್ಟುಹಬ್ಬ ಇದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗೋಸ್ಕರ. ಹಾಗೆ ಅವರ ನಿರ್ದೇಶನದಲ್ಲಿ ಬಂದಂತಹ ಚಿತ್ರದ ಗೀತೆಯನ್ನು ಸಹ ಇವರು ಕೇಳ್ತಾ ಇದ್ದಾರೆ. ಮುಂದಿನ ಸಂದೇಶ ಬಂದಿದ್ದೆ ಯಾರಿದು, ಮಂಜೇಶ್ವರದಿಂದ, ಕಾಸರಗೋಡಿನ ಮಂಜೇಶ್ವರದಿಂದ ರಾಜಾರಾಮ್ ಹೊಸದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಕ್ಕೋಸ್ಕರ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಆಪ್ ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೋಸ್ಕರ ಕೇಳಿ ಎಂಜಾಯ್ ಮಾಡಿ.

0: हाँ
1: या चुप रहूं
0: ना,
1: दिल में मेरे आज क्या है
0: क्या है?

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಚಿತ್ತಚೋರ್ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಕೆಜೆ ಯೇಸುದಾಸ್ ರವರ ಧ್ವನಿಯಲ್ಲಿ ರವೀಂದ್ರ ಜೈನ್ ಅವರ ಸಂಗೀತ ಹಾಗೂ ಸಾಹಿತ್ಯವಿದ್ದಂತಹ ಹಾಡನ್ನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಕೇಳಿ ಬಂದ್ರಿ. ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ, ನಿಮ್ಮಿಷ್ಟದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ದೇವೆ. ನಮಗೆ ಸಂದೇಶವನ್ನ ಕಳಿಸಿ ಯಾರ್ಯಾರು ಹಾಡುಗಳಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಘರ್ ಚಿತ್ರದ ಹಾಡು ಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೇಳುಗರು. ಹಾಗೇನೆ ಶಾಂತಿನಿ ಮಂಜುನಾಥ್ ಅವರು ಹಾಸನದಿಂದ ಸಂದೇಶವನ್ನು ಕಳಿಸಿ ಅವರಿಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಮುಧೋಳ ತಾಲೂಕು ಅಕ್ಕಿ ಮರಡಿ ವಿಠಲ ಕಂಬಾರ ಅವರು ನಮಗೆ ಸಂದೇಶವನ್ನು ಕಳಿಸಿ ಅವರ ಇಷ್ಟದ ಹಾಡನ್ನು ಕೇಳ್ತಾ ಇದ್ದಾರೆ, ದಡಕನ್ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಾಸುಕಿ ಡೋಯ್ ಜೋಡೆ ಸಾಗರ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಅವರು ಸಹ ಒಂದು ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ನಮಸ್ತೆ ಜಿ, ಅವರು ಆಪ್ಕಾ ಸ್ವಾಗತ ಹೇ ಅಂತಿದ್ದಾರೆ. ಯಾರಿದು ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ನಿಮಗೂ ಸಹ ನಮಸ್ಕಾರ. ಮುಂದಿನ ಸಂದೇಶ ಬಂದಿದೆ, ಪರದೇಸ್ ಮೂವಿಯ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಾಗಲಕೋಟೆಯಿಂದ ಮೃತ್ಯುಂಜಯ್ ವಸ್ತ್ರದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶವನ್ನು ಕಳಿಸಿದ್ದಾರೆ ಶ್ರೀನಿವಾಸ್ ರಾಜು ಅವರು ಚಿಕ್ಕಬಳ್ಳಾಪುರದಿಂದ, ಅವರು ಸಹ ಶುಭೋದಯ ಮೇಡಮ್, ಮಮತಾ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕುದುರತ್ ಚಿತ್ರದ ಹಾಡನ್ನು ಹಾಕಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಅಮರಾವತಿ ಹರಿಕುಮಾರ್ ಅವರು ಸೌರಾಷ್ಟ್ರಪೇಟೆ ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮುಂದಿನ ಸಂದೇಶ ಬಂದಿದೆ, ಸಾಂಗ್ಸ್ ಮತ್ತು ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಶ್ರೀನಾಥ್ ಮಾಗಡಿ ರೋಡ್ನಿಂದ ಸಂದೇಶವನ್ನು ಕಳಿಸಿ. ನಿಮ್ಮೆಲ್ಲರ ಸಂದೇಶಗಳಿಗೋಸ್ಕರ ಧನ್ಯವಾದಗಳನ್ನು ಹೇಳ್ತಾ, ನೀವು ಕೇಳಿರುವಂತಹ ಹಾಡು ಆಪ್ಕಿ ಪಸಂದ್ ಕಾರ್ಯಕ್ರಮದ ಈ ಒಂದು ಗಂಟೆಯಲ್ಲಿ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಮುಂದಿನ ಗೀತೆ ಬರ್ತಾ ಇದೆ, 1942 ಲವ್ ಸ್ಟೋರಿ ಚಿತ್ರದ ಹಾಡು, ರಿಮ್ ಜಿಮ್ ಹಾಡು, ಸೂಪರ್ ಹಿಟ್ ಮೆಲೋಡಿ ಹಾಗೂ ರೊಮ್ಯಾಂಟಿಕ್ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಕುಮಾರ್ ಸಾನು ಹಾಗೂ ಕವಿತಾ ಕೃಷ್ಣಮೂರ್ತಿಯವರ ಧ್ವನಿಯಲ್ಲಿರುವ ಹಾಡಿಗೆ ರಾಹುಲ್ ದೇವ್ ಬರ್ಮನ್ ಅವರ ಸಂಗೀತವಿದೆ.

ಸ್ನೇಹಿತರೆ, ಮನೋರಂಜನ್ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಲತಾ ಮಂಗೇಶ್ಕರ್ ಹಾಗೂ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಆನಂದ್ ಬಕ್ಷಿ ಅವರ ಸಾಹಿತ್ಯ ಹಾಗೂ ಆರ್ ಡಿ ಬರ್ಮನ್ ಅವರ ಸಂಗೀತ ಇತ್ತು.

ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಗಳನ್ನು ಸಾಗ್ತಾ ಇದ್ದೇವೆ. ನಮ್ಮ ಮುಂದಿನ ಸಂದೇಶ ಬಂದಿದೆ. ಶ್ರೀ ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಇಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ. ಹಾಗೆ ಡಾಕ್ಟರ್ಸ್ ಡೇ ಇದೆ ಇವತ್ತು, ವೈದ್ಯರ ದಿನವನ್ನು ಆಚರಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ಇವರ ಹೆಸರು ನಮಗೆ ಗೊತ್ತಾಗ್ತಾ ಇಲ್ಲ. ನಂಬರ್ ಎಂಡಿಂಗ್ ವಿತ್ 3953. ಮುಂದಿನ ಸಾರಿ ಕಳಿಸುವಾಗ ನಿಮ್ಮ ಹೆಸರನ್ನು ಬರೆದು ಕಳಿಸಿ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ. ಡಿ ಅನಂತಕುಮಾರ್ ಅರಸು ಅವರು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ನಿಲಯದ ನಮ್ಮೆಲ್ಲ ನೆಚ್ಚಿನ ಆರ್ಜೆಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಅವರ ಮೆಚ್ಚಿನ ಕಾರ್ಯಕ್ರಮದಲ್ಲಿ ಮೆಚ್ಚಿನ ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಮಸ್ಕಾರ.

ಸಂದೇಶವನ್ನು ಕಳಿಸಿದ್ದಾರೆ. ಎಸ್ ಪಿ ಬಿ ಅವರಿಗೆ ಹಿಂದಿ ಚಿತ್ರರಂಗದಲ್ಲಿ ಜನಪ್ರಿಯತೆ ತಂದುಕೊಟ್ಟಂತಹ ಏಕ್ ತುಜೆ ಕೆ ಲಿಯೇ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾಗರಾಜ್ ಆದರ್ಶ್ ನಗರ ನೆಲಮಂಗಲದಿಂದ ವಾಣಿಶ್ರೀ ಅವರು ಇಳ್ಕಳ್ಳಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಆರ್ ಡಿ ಬರ್ಮನ್ ಅವರ ಸಂಗೀತದ ಹಾಡುಗಳನ್ನು ಕೇಳುವುದೇ ಒಂದು ಆನಂದ ಅಂತ ಹೇಳ್ತಾ ಇದ್ದಾರೆ. ಯಾರಿದ್ದು ರಾಜು ಆ್ಯಂಡ್ ಫ್ಯಾಮಿಲಿ ಫ್ರಮ್ ಅಣ್ಣಿಗೇರಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೋಸ್ಕರ ಧನ್ಯವಾದಗಳನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಹಾಡುಗಳನ್ನು ಪ್ರಸಾರ ಮಾಡುವ ಪ್ರಯತ್ನ ಅಂತೂ ಖಂಡಿತವಾಗ್ಲೂ ನಡೆಯುತ್ತೆ ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಪ್ಯಾರ್ ಚುಕ್ತಾ ನಹಿ ಅನ್ನುವ ಚಿತ್ರದ ಹಾಡು ಶಬೀರ್ ಕುಮಾರ್ ಅವರ ಧ್ವನಿಯಲ್ಲಿ, ಎಸ್ ಎಚ್ ಬಿಹಾರಿ ಅವರ ಸಾಹಿತ್ಯ ಹಾಗೂ ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಸಂಗೀತ ಇರುವ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಗೀತೆ ಇರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಸಂದೇಶವನ್ನ ಕಳುಹಿಸಿ ಭಾಗಿಯಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಆಪ್ ಕಿ ಪಸಂದ್ ಕಾರ್ಯಕ್ರಮ ಮುಗಿತಾ ಇದೆ. 12 ಗಂಟೆಗೆ ಸರಿಯಾಗಿ ನೀವು ಕೇಳಲಿದ್ದೀರಿ ಪ್ರದೇಶ ಸಮಾಚಾರವನ್ನು.

ಸ್ನೇಹಿತರೆ, ಆಪ್ಕಿ ಪಸಂದ್ ಕಾರ್ಯಕ್ರಮ ಮುಕ್ತಾಯವಾಗುವಂತಹ ಸಮಯ ಬಂದಿದೆ. ಕೊನೆಯ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಆರಾಧನಾ ಚಿತ್ರದ ಹಾಡು ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯ ಹಾಗೂ ಎಸ್ ಟಿ ಬರ್ಮನ್ ಅವರ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕಲ್ಯಾಣ ಕರ್ನಾಟಕ ಭಾಗದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಹೊಸದಿಲ್ಲಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಗ್ರಾಮೀಣ ಜನತೆಗೆ ಸುರಕ್ಷಿತ ಹಾಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವ ನಿಟ್ಟನಲ್ಲಿ ಅಗತ್ಯ ಸಹಕಾರವನ್ನು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಬೆಂಗಳೂರು ವಿಜಯಪುರ ನಗರಗಳ ಮಧ್ಯೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಪ್ರಸ್ತಾವಕ್ಕೆ ಸಕಾರಾತ್ಮಕ ಸ್ಪಂದನೆ ದೊರಕಿದೆ. ಮುಂದಿನ 4 ತಿಂಗಳ ಒಳಗೆ ಜಾರಿಗೊಳ್ಳುವ ನಿರೀಕ್ಷೆ ಇದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಇಂದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳ್ಳುತ್ತಿದೆ. ಗ್ರಾಮೀಣ ಭಾಗದ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ನೀಡಲು ಕೆಲಸದ ಬೇಡಿಕೆಯನ್ನು ವಿಬಿಜಿ ರಾಮ್ಜಿ ತಂತ್ರಾಂಶಕ್ಕೆ ವರ್ಗಾವಣೆ ಮಾಡಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಿಸಿದೆ. ಉದ್ಯೋಗ ಗ್ಯಾರಂಟಿ ಕಾರ್ಡ್ಗಾಗಿ ಬೇಡಿಕೆ ಸಲ್ಲಿಸಿದವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ವಿನ್ಯಾಸಗೊಳಿಸಿರುವ ನೂತನ ಕಾರ್ಡ್ ವಿತರಿಸುವಂತೆ ಇಲಾಖೆ ಸೂಚಿಸಿದೆ. ಕೇಂದ್ರ ಸರ್ಕಾರದ ಡಿಜಿಟಲ್

0: ಇಂಡಿಯಾ ಉಪಕ್ರಮ ಇಂದು ಯಶಸ್ವಿ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಪ್ರಸ್ತುತ ದೇಶದ 11 ಕೋಟಿಗೂ ಹೆಚ್ಚು ಬಳಕೆದಾರರು ಉಮಂಗ್ ಆಪ್ ಮೂಲಕ ಸರ್ಕಾರಿ ಸೇವೆಗಳನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ತಂತ್ರಜ್ಞಾನದ ಮೂಲಕ ನಾಗರಿಕರ ಸಬಲೀಕರಣ ಮತ್ತು ಆಡಳಿತದ ಸರಳೀಕರಣಕ್ಕೆ ಡಿಜಿಟಲ್ ಇಂಡಿಯಾ ಸಾಕ್ಷಿಯಾಗಿದೆ. ಈ ಉಪಕ್ರಮ ವಿಕಸಿತ ಭಾರತ ಹಾಗೂ ಸ್ವಾವಲಂಬಿ ಭಾರತಕ್ಕೆ ಅಡಿಪಾಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಅಡಿಯಲ್ಲಿ ರೈತರಿಗೆ ತುಂತುರು ನೀರಾವರಿ ಘಟಕಗಳ ವಿತರಣೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಕೃಷಿ ಇಲಾಖೆ ಮೂಲಕ ಪ್ರಸಕ್ತ ವರ್ಷ 4,150 ತುಂತುರು ನೀರಾವರಿ ಘಟಕಗಳನ್ನು ಅರ್ಹ ರೈತರಿಗೆ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಹನಿ ನೀರಾವರಿ ಪದ್ಧತಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ, ಈ ವರ್ಷ ನಮಗೆ ಸುಮಾರು 4,150 ಸ್ಪ್ರಿಂಕ್ಲರ್ ಸೆಟ್ಗಳನ್ನು, ಏನು ತುಂತುರು ನೀರಾವರಿ ಘಟಕಗಳಿದ್ದಾವೆ, ಈ ತುಂತುರು ನೀರಾವರಿ ಘಟಕಗಳನ್ನು ನಮ್ಮ ಜಿಲ್ಲೆಗೆ ಆಕ್ಷನ್ ಪ್ಲಾನ್ ಬಂದಿದೆ. ಈ ಕೆ ಕಿಸಾನ್ ನಲ್ಲಿ ಪ್ರೋಗ್ರಾಮ್ ಅಪ್ಲೋಡ್ ಆಗಬೇಕು. ರೈತರಿಂದ ಆಲ್ರೆಡಿ ಅರ್ಜಿಗಳು ನಮ್ಮ ಹತ್ರ ಇದಾವೆ. ಸೊ ಈ ಒಂದು ಬರಗಾಲದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಕೆ ಕಿಸಾನ್ ನ ಪ್ರೋಗ್ರಾಮ್ ಬಂದ ತಕ್ಷಣ ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಸುಮಾರು 4,000 ಅಂದ್ರೆ ಪ್ರತಿಯೊಂದು ತಾಲೂಕಕ್ಕೆ 1,300 ಎಲ್ಲಾ ತುಂತುರು ಘಟಕಗಳನ್ನು ಹೋಬಳಿ ವೈಸ್ ಡಿವೈಡ್ ಮಾಡಿ ಎಲ್ಲಾ ರೈತರಿಗೆ ಸೀನಿಯರಿಟಿ ಪ್ರಕಾರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅವರಿಗೆ ನಾವು ಅದನ್ನು ವಿತರಣೆ ಮಾಡಿ.
0: ಇಂದು ರಾಷ್ಟೀಯ ವೈದ್ಯರ ದಿನ. ದೇಶ ಕಂಡ ಖ್ಯಾತ ವೈದ್ಯ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನದಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿರುವ ನಾಡಿನ ಪ್ರತಿಯೊಬ್ಬ ವೈದ್ಯರಿಗೂ ರಾಷ್ಟೀಯ ವೈದ್ಯರ ದಿನದಂದು ತಮ್ಮ ವಂದನೆಗಳನ್ನು ಸಲ್ಲಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಮಳೆ ಅಭಾವದ ಹಿನ್ನೆಲೆ ರೈತರು ಬೀಜೋಪಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ನೀರಿನ ಆಶ್ರಯ ಕಡಿಮೆ ಬೇಕಿರುವ ಉದ್ದು ತೊಗರಿ ಬೆಳೆಗಳನ್ನು ಬೀಜ ಕಠಿಣಗೊಳಿಸುವಿಕೆ ತಂತ್ರಜ್ಞಾನದ ಮೂಲಕ ಬಿತ್ತಬೇಕು ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾ ರಾಜಶೇಖರ್ ಬಸನಾಯಕ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅರ್ಹ ಮತದಾರರ ಹೆಸರು ದೃಢೀಕರಿಸುವ ಉದ್ದೇಶದಿಂದ ಜರುಗುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಮೊದಲ ದಿನದಂದು ಮತಗಟ್ಟೆ ಅಧಿಕಾರಿಗಳು ಒಟ್ಟು 41,886 ಮತದಾರರನ್ನು ಸಂಪರ್ಕಿಸಿ ಸ್ವಯಂ ದೃಢೀಕರಣ ಪತ್ರವನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಕುರಿತು ಜಾಗೃತಿಗಾಗಿ ನಗರದ ಪ್ರವಾಸಿ ಮಂದಿರದ ಸಮೀಪ ಆಯೋಜಿಸಲಾಗಿದ್ದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ. ಇದು ನವಿಲುಗರಿ ಕಾರ್ಯಕ್ರಮ ನಿಮಗೆಲ್ಲಾಗುತ್ತಿದೆ. ಪ್ರತಿ ದಿನ ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆವರೆಗೆ ನವಿಲುಗರಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಬುಧವಾರ ಈ ಸಮಯದಲ್ಲಿ ಈ ಹೊತ್ತಲ್ಲಿ ನಾನು ನಿಮ್ಮ ಜೊತೆಯಲ್ಲಿರ್ತೇನೆ. ನನ್ನ ಜೊತೆ ಮಾತಾಡ್ತಾರೆ ಅಮ್ಮ ಹೇಳಿದರು ಆಗಲೇ, ಚೆನ್ನಾಗಿ ಹೇಳಿದರು, ನೀವು ಒಬ್ಬರೇ ಬರಲ್ವಲ್ಲ ಅಂತ. ಹೌದು, ನಾನು ಒಬ್ಬರೇ ಬರಲ್ಲ, ನನಗೆ ಭಯ. ಒಬ್ಬನೇ ಬರಬೇಕಂದ್ರೆ ಭಯ ಅಲ್ಲ, ನಿಮ್ಮ ಜೊತೆಗೆ ಒಬ್ಬನೇ ಮಾತಾಡಬೇಕಂದ್ರೆ ಭಯ. ಸೊ ಹಾಗಾಗಿ ನಾನು ಬರಬೇಕಾದ್ರೆ ಒಬ್ಬ ಅತಿಥಿಯನ್ನು ಕರ್ಕೊಂಡು ಬಿಡ್ತೀನಿ, ಸಾಧನೆ ಮಾಡಿದವ್ರನ್ನ ಕರ್ಕೊಂಡು ಬಿಡ್ತೀನಿ, ಅವ್ರ ಮಾತುಗಳನ್ನು ಕೇಳ್ತಾ ಹೋಗೋಣ, ಅವ್ರ ಸಾಧನೆಯಿಂದ ಇನ್ಸ್ಪೈರ್ ಆಗೋಣ, ನಾವು ಕೂಡ ಸಾಧನೆಯ ಹಾದಿಯಲ್ಲಿ ಏನಾದರೂ ಒಂದು ಕಿಂಚಿತ್ ಏನಾದರೂ ಮಾಡುವಂಥ ಪ್ರಯತ್ನ ಮಾಡೋಣ, ಅಥವಾ ನಮ್ಮನ್ನು ನಾವೇ ರೂಪಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡೋಣ ಮಾಡಿ ಅನ್ನೋದು ನನ್ನ ಉದ್ದೇಶ. ರೈಟ್, ಹಾಗಿದ್ರೆ ಇವತ್ತು ನಮ್ಮ ಜೊತೆಯಲ್ಲಿ ಯಾರಿದ್ದಾರೆ ಇವತ್ತು ನಮ್ಮ ಜೊತೆಯಲ್ಲಿ? ಓ, ಇವ್ರ ಹೆಸರನ್ನು ಹೇಳಬೇಕು. ನಾನು ಹೇಳಿದ ತಕ್ಷಣ ಹೌದಾ ಸುಧೀಂದ್ರ ಅಂತ ಕೇಳ್ತೀರಿ. ಇನ್ಫ್ಯಾಕ್ಟ್ ಯಾರಿರ್ತಾರೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸಂಗೀತ ನಿರ್ದೇಶಕರು ನಮ್ಮ ಜೊತೆಯಲ್ಲಿದ್ದಾರೆ, ಪಂಡಿತ್ ಕರ್ನಾಟಕ ಕಲಾಶ್ರೀ ಪಂಡಿತ್ ಪ್ರವೀಣ್ ಟಿ ರಾವ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಮುಂದಿನ 1 ಗಂಟೆ ಕಾಲ ಅವ್ರ ಜೊತೆ ಮಾತನಾಡೋಣ. ನಾವು ಇವತ್ತು ಬರೀ ಪಂಡಿತ್ ಪ್ರವೀಣ್ ಡಿ ರಾವ್ ಅವ್ರ ಜೊತೆ ಮಾತಾಡ್ತಾ ಇರಲಿಲ್ಲ, ಒಂದು ಯೂನಿವರ್ಸಿಟಿ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ನಾನು ಭಾವಿಸ್ತೇನೆ. ಎಸ್, ಸೊ ನಮಸ್ಕಾರ.
2: ನಮಸ್ಕಾರ.
1: ಎಫ್ ಎಂ ರೈನ್ಬೋ ಸ್ಟುಡಿಯೋಗೆ ನಿಮಗೆ

0: ಆತ್ಮೀಯದಂಥ ಸ್ವಾಗತ.
1: ಧನ್ಯವಾದಗಳು.
0: ಎಸ್ ಸರ್, ನಾನು ಆಗಲೇ ಹೇಳಿಬಿಡ, ಸತ್ಯ ಅದು. ಒಬ್ಬ ಒಂದು ಬರೀ ಪ್ರವೀಣ್ ಡಿ ರಾವ್ ಅವರು, ಬರೀ ಪ್ರವೀಣ್ ಡಿ ರಾವ್ ಅವರಲ್ಲ, ಒಬ್ಬ ಯೂನಿವರ್ಸಿಟಿ, ಒಂದು ಯೂನಿವರ್ಸಿಟಿ, ಸಂಗೀತದ ಯೂನಿವರ್ಸಿಟಿ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತ. ಸೊ ವಾಟ್ ಯು ವಾಂಟ್ ಟು ಸೇ ಅಬೌಟ್ ದಟ್?
1: ಅದೇನಂತ ಹೇಳಿದ್ರೆ, ಭಗವಂತಂದೇ, ತಂದೆ ತಾಯಿಗಳದೇ, ಗುರುಗಳದೇ, ಇದು ಸೇರಿ ಬಹಳಷ್ಟು ಅವಕಾಶಗಳು ನನಗೆ ಬಂದಿದೆ. ಸೊ ನಮ್ಮ ಜೀವನದುದ್ದಕ್ಕೂ ನಮಗೆ ಬಂದಿರೋ ಅವಕಾಶಗಳು ಹೇಗೆ ಅಂದರೆ, ನಾವೇ ಕೇಳ್ಕೊಂಡು ಬಂದಿರುವಂಥದ್ದು ಇರುತ್ತೆ, ತಂತಾನೆ ಬಂದಿರೋದಿರುತ್ತೆ, ಇವೆಲ್ಲ ಸೇರಿದಾಗ ಒಂದು ಅನುಭವ ಅಂತ ಸೇರಿಕೊಂಡಿರುತ್ತಲ್ಲ, ಆ ಅನುಭವಗಳು ತಂತಾವೇ ಒಂದು ದೊಡ್ಡದಾಗ್ಬಿಟ್ಟಿರುತ್ತೆ. ನಾವು ಹಿಂದೆ ತಿರುಗಿ ನೋಡಿದಾಗ ಬಹಳಷ್ಟು ಕೆಲಸ ಮಾಡಿದ್ದೀವಿ ಅಂತ ಅನಿಸುತ್ತೆ. ಸೊ ಆ ನಿಟ್ಟಿನಿಂದ ಹೇಳಬೇಕು ಅಂದರೆ, ನಿಜ ನನಗೆ ಬಹಳಷ್ಟು ಕಲಿಯೋದಕ್ಕೆ ಸಿಕ್ಕಿದೆ ಆಸ್ ಎ ಗುಡ್ ಸ್ಟೂಡೆಂಟ್ ಆಫ್ ಮ್ಯೂಸಿಕ್.
0: ಸ್ಟಿಲ್ ಯು ಆರ್ ಎ ಸ್ಟೂಡೆಂಟ್?
1: ಡೆಫಿನೆಟ್ಲಿ, ಲೈಫ್ ಲಾಂಗ್ ಸ್ಟೂಡೆಂಟ್ ಆಫ್ ಮ್ಯೂಸಿಕ್ಕೇ, ಅದು ಬೇರೆ ದಾರಿನೇ ಇಲ್ಲ.
0: ಚೆನ್ನಾಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ್ಯಂಡ್ ಎಲ್ರಿಗೂ ಗೊತ್ತು, ಇವತ್ತು ಸಿ ಎ ದಿನ, ಡಾಕ್ಟರ್ಸ್ ದಿನ, ಓಕೆ, ಜರ್ನಲಿಸ್ಟ್ ದಿನ, ಪತ್ರಿಕಾ ದಿನ ಸಂಪರ್ಕ ದಿನ ಇವತ್ತು. ಸೊ ನನಗೆ ಸಿ ಎ ಮತ್ತು ಡಾಕ್ಟರ್ಸ್ ಬಂದಾಗ ಅವರಿಬ್ಬರು ಯಾವಾಗಲೂ ಹೇಳ್ತಾರೆ, ಐ ಆಮ್ ಪ್ರಾಕ್ಟೀಸಿಂಗ್ ಸಿ ಎ, ಐ ಆಮ್ ಪ್ರಾಕ್ಟೀಸಿಂಗ್ ಅಂತಿರ್ತಾರೆ. ಸೊ ಅವ್ರನ್ನ ಬಿಟ್ಟರೆ ಪ್ರಾಕ್ಟೀಸ್ ಮಾಡೋದು ಮ್ಯೂಸಿಷಿಯನ್ಸ್
1: ನಾವು
0: ಅಲ್ವಾ? ಸೊ ನೀವು ಯಾವತ್ತಾದರೂ ಆ ರಂಗಕ್ಕೆ ಆ ಕಡೆ ಹೋಗಬೇಕು ಅಂತ ಬಯಸಿದ್ರ?
1: ಯಾವುದು?
0: ಆ ಸಿ ಎ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕು?
1: ಇಲ್ಲ ಇಲ್ಲ, ಡಾಕ್ಟರ್ ಆಗಬೇಕು ಅಂತ ಇತ್ತು ಒಂದು ಬಹಳ ವರ್ಷದ ಹಿಂದೆ. ಅದಕ್ಕೆ ಪ್ರಯತ್ನನೂ ಮಾಡಿದ್ದೆ, ಬಟ್ ನನಗೆ ಸಂಗೀತದಲ್ಲಿ ಆಗಲೇ ನಮ್ಮ ಗುರುಗಳು ಸಾಕಷ್ಟು ಆಶೀರ್ವಾದ ಮಾಡಿರೋದ್ರಿಂದ ಆ ಕಡೆ ಕಣ್ಣು ಹಾಕೋದಕ್ಕೂ ಕಷ್ಟ ಆಯಿತು. ಆದರೆ ನಾನು ಡಾಕ್ಟರ್ ಆಗಿದ್ದೀನಿ. ಏನು ಅಂದರೆ, ಒಂದು ಸಲ ಇಂದಿರಾನಗರ್ ಕ್ಲಬ್, ಮ್ಯೂಸಿಕ್ ಕ್ಲಬ್ನಲ್ಲಿ ಒಂದು ನನ್ನೊಂದು ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಇತ್ತು. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಮೇಲ್ ಪಂಕ್ತಿಲಿ ಇರುವಂಥವರೆಲ್ಲ ಡಾಕ್ಟರ್ಸ್, ಎಲ್ಲ ಸೈಂಟಿಸ್ಟು. ಸೊ ನನಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ, ಇವರು ಡಾಕ್ಟರ್ ಚಂದ್ರಶೇಖರ್, ಇವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ, ಇವರು ಡಾಕ್ಟರ್ ಪ್ರವೀಣ್ ರಾವ್ ಅಂತ, ಅವ್ರಿಗೆ ಡಾಕ್ಟರ್ ಅಂತ ಪದ ಬಳಸದೇನೆ ಮಾತಾಡೋಕ್ಕೆ ಆಗ್ತಿರಲಿಲ್ಲ. ಅಂಥವ್ರ ಜೊತೆ ಇದ್ದಾಗ ನಾನು ಆಟೋಮೆಟಿಕ್ಲಿ ಏನೂ ಮಾಡದೆ ಡಾಕ್ಟರ್ ಆಗಿದ್ದು ಉಂಟು.
0: ಅಲ್ಲ, ನೀವು ಕಾರ್ಯಕ್ರಮದ ಪಲಸನ್ನು ಚೆನ್ನಾಗಿ ತಿಳ್ಕೊಂಡಿದ್ರೆ, ನಾನು ನೋಡಲಿಲ್ಲ, ಬೈ ಫ್ಲೂಕ್ ಆದರೂ ಡಾಕ್ಟರ್ ಆಗ್ಬಿಟ್ಟಲ್ಲ. ಅಲ್ಲ, ಮುಂದೆ ಇದೆ ಸಂಗೀತದಲ್ಲಿ ಯಾಕೆ ಡಾಕ್ಟರ್ ಆಗಬಾರ್ದು, ಅದಿದೆ ಅದೇ ಇದೆ, ಪಂಡಿತ ಆದ್ಮೇಲೆ ಕರ್ನಾಟಕ ಕಲಾಶ್ರೀ, ನೆಕ್ಸ್ಟ್ ಡಾಕ್ಟರ್. ನನಗೋಗಿ ಅನ್ಸುತ್ತೆ ಸರ್, ಡಾಕ್ಟರ್ ಪ್ರವೀಣ್ ಡಿ ರಾವ್ ಅವ್ರು ಆಗಿದ್ರೆ ಏನಾಗ್ತಾ ಇದ್ರು, ಆಪ್ಟೋಮಾಲಜಿಸ್ಟ್ ಆಗ್ತಾ ಇದ್ರು, ಡರ್ಮಟಾಲಜಿಸ್ಟ್ ಆಗ್ತಾ ಇದ್ರು, ಏನಾಗ್ತಾ ಇದ್ರು ಅಂತ. ಗುಡ್ ಗುಡ್ ಗುಡ್. ಸೊ ಒಂದು ವಿಚಾರ ನಾನು ಹೇಳಕ್ ಇಷ್ಟಪಡ್ತೀನಿ. ನನಗೆ ಸುಮಾರು ನಾನು ಒಂದು 750 ಪ್ಲಸ್ ಪ್ರೊಫೈಲ್ ಇಂಟರ್ವ್ಯೂ ಮಾಡಿದ್ದೀನಿ. ಪ್ರತಿ ಸಾರಿ ಮಾಡಬೇಕಾದ್ರೂ ಯಾರಾದರೂ ಫೋನ್ ಮಾಡ್ತಾ ಇರ್ತೀನಿ, ಕೇಳ್ತಾ ಇರ್ತೀನಿ, ಅವರವರ ಸಮಯ ಇರುತ್ತೆ, ಅದು ನೋಡ್ಕೊಂಡು ನನಗೆ ಹೇಳ್ತಾರೆ. ಬಟ್ ಈ ಸಮಯದಲ್ಲಿ ಅವತ್ತು ನಾನು ಬ್ಯುಸಿ ಇದ್ದೀನಿ, ಈವೊಂದು ನಾನು ಬರ್ತೀನಿ, ಟೈಮ್ ಅಲಾಟ್ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿದಂತಹ ಕೆಲವು ವ್ಯಕ್ತಿಗಳು, ಸಿಂಗಲ್ ಡಿಜಿಟಲ್ ಇದೆ ಅದು, ಆ ವ್ಯಕ್ತಿಗಳಲ್ಲಿ ನೀವಿದ್ದೀರಿ. ಹೌ ಪಾಸಿಬಲ್, ಹೌ ಹೇಗೆ ಸಾಧ್ಯ ಇದು? ಹೌ ಇಟ್ ಈಸ್ ಪಾಸಿಬಲ್?
1: ನಮಗೆ ಕಲಾವಿದರಿಗೆ ವಿಶೇಷವಾಗಿ ನಮಗೇನು ಬೇಕು, ನಮ್ಮ ಒಂದು ಕೈಂಕರ್ಯ, ನಾವು ಮಾಡಿರೋ ಕೈಂಕರ್ಯಕ್ಕೆ ಒಂದು ರುಜುವಾತು ಬೇಕು, ಅಥವಾ ನಾವು ಮಾಡಿರೋ ಕೆಲಸಕ್ಕೆ ಯಾರೋ ಒಬ್ರು ಇಷ್ಟಪಡ್ತಾ ಇದ್ದಾರೆ ಅಂದರೆ, ಇಟ್ ವಿಲ್ ಬಿಕಮ್ ನಮ್ಮ ಧರ್ಮ, ಅದು ಅವ್ರ ಕರ್ತವ್ಯ. ನಮ್ಮ ಬಗ್ಗೆ ಯಾರೋ ಒಬ್ರು ಚಿಂತೆ ಮಾಡ್ತಾರೆ. ಇವಾಗ ನಾನು ಯಾರೋ ಒಂದು ದೇವಸ್ಥಾನದ ಕೆಲಸ ಮಾಡಿದರೆ ನಾನು ಖಂಡಿತವಾಗಿ ಹೋಗಿ ಮಾಡ್ತೀನಿ, ಅದೊಂದು. ಬಟ್ ನಮ್ಮ ಬಗ್ಗೆನೇ ಯಾರೋ ಚಿಂತೆ ಮಾಡಿ ನಿಮ್ಮ ಬಗ್ಗೆ ನೀವು ಜನರಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ನಾವು ಸಮಯ ಮಾಡಿಕೊಡ್ಲೇಬೇಕು, ಅದ್ರಲ್ಲಿ ಬೇರೆ ದಾರಿನೇ ಇಲ್ಲ. ಯಾಕೆಂದರೆ ನಾವು ಬದುಕಿರೋದೇ ಪರ್ಫಾರ್ಮಿಂಗ್ ಆರ್ಟ್ ಅಂತ ಬಂದ ತಕ್ಷಣ, ಇಟ್ಸ್ ಫಾರ್ ಎನ್ ಆಡಿಯನ್ಸ್, ಇಟ್ಸ್ ಫಾರ್ ಪಬ್ಲಿಕ್, ಇಟ್ಸ್ ಫಾರ್ ಗಾಡ್, ಇಟ್ಸ್ ಫಾರ್ ಪ್ರಕೃತಿ. ಸೊ ಆ ನಿಟ್ಟಿನಲ್ಲಿ ದೇವ್ರ ದಯೆಯಿಂದ ಇವತ್ತು ನಮಗೆ ನಾನು ಬಿಟ್ಟು ಬರ್ಬೋದಾ ಅಂತ ಒಂದು ಸಮಯ ಇತ್ತು. ಖಂಡಿತವಾಗಿಯೂ ಒಂದು ಮಾಸ್ಟ್ರಿಂಗ್ ನಡೀತಾ ಇದೆ ನಮ್ಮದು, ಯಾವುದು ಒಂದು ಮುಂಚೆ ಮಾಡಿರೋ ಪ್ರೊಡಕ್ಷನ್. ಸೊ ಹಾಗಾಗಿ ಸ್ಟುಡಿಯೋನಲ್ಲಿ ಆ ಕೆಲಸ ಹಾಕಿ ಬಂದಿದ್ದೀನಿ, ಅಲ್ಲೂ ನಡೀತಾ ಇದೆ ಕೆಲಸ. ಸೊ ನಾನು ಇಲ್ಲಿ ಬರೋದಕ್ಕೆ ಅವಕಾಶ ಇದೆ.
0: ಅದು ನಾನು ಆರಂಭದಲ್ಲಿ ಹೇಳಿಬಿಟ್ಟೆ ಆ ಮಾತು, ನೀವು ಹೇಳಿದ್ರೆ ಅವತ್ತು ಆಕ್ಯುಪೈ ಆಗಿದ್ದೀನಿ, 12 to 1 ನಾನು ಬಂದು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ನಾನು ಅದನ್ನು ಡೌನ್ ಟು ಅರ್ತ್ ಅನ್ಕೊಳ್ಳ, ಸಿಂಪ್ಲಿಸಿಟಿ ಅನ್ಕೊಳ್ಳ, ಕಮಿಟ್ಮೆಂಟ್ ಅನ್ಕೊಳ್ಳ ಅಂತ ಗೊತ್ತಾಗಿಲ್ಲ. ನಿಮ್ಮ
1: ಮನುಷ್ಯ ಸಹಜ ಅಂತ ಅನ್ಕೊಂಡ್ರೆ ಸಾಕು.
0: ಅಲ್ಲ, ನಿಮ್ಮಿಂದ ಆನ್ಸರ್ ತುಂಬ ಸಿಕ್ತು ನನಗೆ. ಅದನ್ನು ಇದು ನೋಡಿದ್ದೀನಿ, ತುಂಬ ಜನ ನೀವು ನೋಡಿರ್ತಾರ, ನೀವು ನೋಡಿರ್ತಾರ, ನಾನೇ ನೋಡ್ಬಿಟ್ಟಿದ್ದೀನಿ, ಇನ್ನು ಹೆಚ್ಚಿನ ನೋಡಿರ್ತಾರ ಗೊತ್ತಿಲ್ಲ. ನೀವು ನಾಳೆನ ಆಗಲ್ಲ ಅಂತ ಹೇಳೋರು ತುಂಬ ಇರ್ತಾರೆ, ಬಟ್ ದ ವೇ ಯು ಸೆಡ್ ಇಟ್ಸ್ ಫ್ಯಾಂಟಾಸ್ಟಿಕ್. ಇನ್ನು ಪ್ರವೀಣ್ ಡಿ ರಾವ್ ಅವರು ಅಂದ ತಕ್ಷಣ ಅದು ಬೇರೆ ಬೇರೆ ವಿಚಾರಗಳು ಮಾತಾಡ್ತಾ ಹೋಗ್ತೀವಿ. ತಬಲಾ ಕಲ್ತಿದ್ದೆ ಪ್ಯಾಷನೇಟ್ ಆಗಿ ಅಂತ ಹೇಳ್ತಾ ಇದ್ರಿ, ಆ ಇಂಟ್ರೆಸ್ಟಿಂಗ್ ವಿಚಾರ ಹೇಳಿ ಸರ್.
1: ಆ್ಯಕ್ಚುಲಿ ನಾನು ಮೊದಲು ಪ್ರಾರಂಭ ಮಾಡಿದ್ದು ನನ್ನ ಗುರುಗಳು ಪಂಡಿತ ಆರ್ ವಿ ಶೇಖರ್ ಜಿ ಅವರುಗಳ ಹತ್ರ ವೋಕಲ್ ಮತ್ತು ಹಾರ್ಮೋನಿಯಂ ಚಿಕ್ಕ ವಯಸ್ಸಿನಲ್ಲೇ ಶುರು ಮಾಡಿದೆ. ಅದು ಕಲಿತಾ ಇದ್ದಾಗ ಒಂದು ಬಹಳ ವಿಶೇಷವಾದಂಥ ಒಂದು ಸನ್ನಿವೇಶ, ನನ್ನ ಜೊತೆ ನನ್ನ ಸ್ನೇಹಿತ ಒಬ್ಬ ಸುರೇಶ್ ಅಂತ, ಅವನ್ನ ಸೇರಿಸಿದ್ದೆ. ಅಂದರೆ ಅವನು ಕೇಳಿಕೊಂಡು ತಾನು ತಬಲ ಕಲಿಬೇಕು ಅಂತ ಇಷ್ಟಪಟ್ಟು ಬಂದು ನನ್ನ ಜೊತೆ ಸೇರಿದ್ದ. ಸೊ ನಾವು ಪ್ರತಿ ಸಲ ದಿನ ಅಂದರೆ ಕ್ಲಾಸ್ಗೆ ಒಟ್ಟಿಗೆ ಹೋಗ್ತಾ ಇದ್ವಿ. ಆ ದಿನ ಅವನು ಬಂದಿರಲಿಲ್ಲ. ಹಾಗೆ ಕಾಕತಾಳೀಯವಾಗಿ ಇನ್ನು ನಮ್ಮ ಗುರುಗಳು ಇನ್ನೂ ಎದ್ದು ಹೊರಗೆ ಬಂದಿರಲಿಲ್ಲ ಮಧ್ಯಾಹ್ನ. ನಾನು ಸ್ಕೂಲ್ ಮುಗಿಸ್ಕೊಂಡು ಹೋಗಿ ಅವರ ಶಾಲೆ ಜಾಗದಲ್ಲಿ ಕೂತಿದ್ದೆ ಹಾಲಲ್ಲಿ. ನಾನು ಹಾರ್ಮೋನಿಯಂ ಮುಂದೆ ಇತ್ತು, ಅದರದ್ದು ಪ್ರಾಕ್ಟೀಸ್ ಮಾಡಿ ನಾನು ರೆಡಿ ಇದ್ದೆ. ಪಕ್ಕದಲ್ಲಿ ಈ ಬಟ್ಟೆ ಶಾಲೆಲ್ಲ ಕವರ್ ಆಗಿರುವಂಥ ತಬ್ಲದ್ದು ಒಂದಷ್ಟು ಸೆಟ್ಸ್ ಇತ್ತು. ಒಂದು ತಬ್ಲಾ

0: ತೆಗೆದುಬಿಟ್ಟು ನಾನು ಸುರೇಶ್ನಿಗೆ ಆಗಿರುವಂಥ ಪಾಠನ ನಾನು ನುಡಿಸ್ತಾ ಇದ್ದೆ. ಧೀತೃಕ ದಿನ ಗಿನ್ನ ಧಾಗಿನ ಧಾತೃಕ ದಿನ ಏನು ನುಡಿಸ್ತಾ ಇದ್ದೀನಿ. ಗವಾಯಿಗಳು ಬಂದರು ಹೊರಗೆ, ನುಡಿಸು ನುಡಿಸು ಅಂದರು. ನುಡಿಸು ಅಂದ್ರೆ ನಾನು ನುಡಿಸ್ಕೊಂಡು ಕಂಟಿನ್ಯೂ ಮಾಡಿದೆ. ಆ ಪಾಠ ಮುಗೀತು, ಮುಂದಿನ ಪಾಠ ಹೇಳಿದ್ರು. ತೃಕ ದಿನ ಗಿನ್ನ ತೃಕ ದಿನ ನಾನು ಅದನ್ನು ನುಡಿಸಿದೆ. ಪುಸ್ತಕ ಕೊಡು ಅಂದರು. ಸರ್, ನಾನು ಆ್ಯಕ್ಚುಲಿ ವೋಕಲ್ ಹಾರ್ಮೋನ್ ಸ್ಟೂಡೆಂಟು. ಮತ್ತು ಇಲ್ಲಿ ಏನು ಮಾಡ್ತಾ ಇದೆಯಾ ನೀನು? ಇಲ್ಲ, ಅದು ಅಲ್ಲಿ ಆಗಿತ್ತಲ್ಲ ಅಂತ ಇಲ್ಲಿ ಬಂದೆ. ಇನ್ಮೇಲೆ ಇವತ್ತಿಂದ ನೀನು ತಬಲನ್ನು ಕಲಿ ಅಂತ ಅವರು ಆ ಪುಸ್ತಕನ ಅರ್ಧ ಭಾಗ ಮಾಡಿ ಇಲ್ಲಿಂದ ತಬಲದ ಪಾಠ ಬರೆಯೋಕ್ಕೆ ಶುರು ಮಾಡಿದ್ರು. ಇವತ್ತಿಂದ ನಿನ್ನ ಫೀಸು 11 ರೂಪಾಯಿ ಹೆಚ್ಚಾಗುತ್ತೆ ಅಂತ. ಸೊ ಹಾಗೆ ತಬಲ ಮನಸ್ಸಿನಲ್ಲಿದ್ದರೂ ಕೂಡ ನಾನು ಶುರು ಮಾಡಿದ್ದು ಹಾರ್ಮೋನಿಯಂ ವೋಕಲ್. ಅದು ಒಂದು ಲೆವೆಲ್ ಬರೋವರೆಗೂ ಇನ್ನೊಂದು ಆಲೋಚನೆ ಮಾಡಬಾರ್ದು ಅಂತ ನಮ್ಮ ಮನಸ್ಸಲ್ಲಿತ್ತು. ಯಾಕೆ ನಮ್ಮ ಮನೆಯಲ್ಲಿ ಯಾರಿಗೇನು ಅನುಕೂಲ ಇರುತ್ತೋ, ನಮಗೆ ಇದು ಕಳಿಸ್ತಿರೋದೇ ದೊಡ್ಡದು ಹೆಚ್ಚು ಅನ್ನೋ ಥರ ಒಂದು ಏನೋ ಒಂದು ಫೀಲಿಂಗ್ ಇರುತ್ತೆ. ನಾನು ತಬಲ ಕಲಿತಿದ್ದು ಎಷ್ಟೋ ತಿಂಗಳು ನಮ್ಮ ಮನೇಲಿ ಹೇಳೇ ಇಲ್ಲ. ಯಾಕೆಂದ್ರೆ ನಮ್ಮ ಅವ್ರವ್ರ ಕಷ್ಟ, ಅವ್ರವ್ರಿಗೆ ನಾವು ಕೇಳೋದಕ್ಕೂ ಆಗ್ತಿರಲಿಲ್ವಲ್ಲ. ಮತ್ತು ತಬಲಾ ಸೆಟ್ ಕೊಡಿಸಿ ಅಂದರೆ ಎಲ್ಲಿಂದ ಕೊಡಿಸ್ತಾರೆ ಅದೆಲ್ಲ ಯೋಚನೆ ಇತ್ತು. ಸೊ ಹಾಗಾಗಿ ಅದೊಂದು ಪ್ಯಾಷನ್ ಆಗಿ ಉಳ್ಕೊಂಡು ಸುಮಾರು ತಿಂಗಳು ಆದಮೇಲೆ ಕೇಳಿ ಒಂದು ತಬಲಾ ಸೆಟ್ ಪಡ್ಕೊಂಡು ಹಾಗೆ ಮುಂದುವರೆದೆ.
1: ಪ್ರಾಕ್ಟೀಸ್ ಮಾಡೋಕೇನೋ ಜಾಗ ಮಾಡ್ಕೊಂಡಿದ್ರಿ ಅಂತ?
0: ಅದೊಂದು ಭಾಳ ವಿಚಿತ್ರ. ಇದೇ ವಿಷಯಕ್ಕೇನೆ, ಯಾಕೆಂದ್ರೆ ಅವ್ರಿಗೆ ತಬಲಾ ಕೊಡಿ ಅಂತ ಕೇಳೋದಕ್ಕಾಗಲ್ಲ. ಅದಕ್ಕೆ ನನ್ನ ಕಬೋರ್ಡ್ನಲ್ಲೇ ಒಂದು ನನ್ನ ಕಂಪಸ್ನಲ್ಲಿ ಒಂದು ತಬಲಾ ಡಗ್ಗದ ಸೈಜ್ನಲ್ಲಿ ಬರ್ಕೊಂಡಿದ್ದೆ. ಬರ್ಕೊಂಡು ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ನಾನು. ನಾವೆಲ್ಲ ಹಿಂದೆ ಎಲ್ಲ ಕೇಳಿದ್ವಿ, ಏನು ಎಣ್ಣೆ ದೀಪದ ಕೆಳಗೆ ಕೂತ್ಕೊಂಡು ಸ್ಟ್ರೀಟ್ ಲೈಟ್ ಕೆಳಗೆ ಓದಿದೀವಿ, ಅದು ಕೇಳಿದ್ವಿ ಇದು ಕೇಳಿ. ಬಟ್ ನನ್ನ ಲೈಫ್ನಲ್ಲೂ ಇದೊಂದು ಬಂತಲ್ಲ ಅಂತ ಒಂದು ಹೆಮ್ಮೆ ನನಗೆ. ಬಟ್ ಅದು ಯಾವ ದೊಡ್ಡ ಕತೆ ಅಂತಲ್ಲ, ನಾವು ನಮ್ಮ ಮನೆಯವ್ರಿಗೆ ಹೇಳೋದಕ್ಕೆ ಒಂದು ಹಿಂಜರಿಕೆ. ಅವ್ರು ಅವಾಗ ಹೇಳಿದರೆ ಕೊಡಿಸಿರ್ತಿದ್ರು ಏನೋ ನಮ್ಗೆ ಗೊತ್ತಿಲ್ಲ. ಬಟ್ ಒಂದು ಹಿಂಜರಿಕೆಯಿಂದ ಆ ಕಂಪಾಸ್ ಮೇಲೆ ಆ ಮರದ ಒಂದು ಪ್ಲೈವುಡ್ ಶೀಟ್ ಮೇಲೇ ಪ್ರಾಕ್ಟೀಸ್ ಮಾಡಿ ಮಾಡಿ ಆಮೇಲೆ ಒಂದೂವರೆ ವರ್ಷ ಆದಮೇಲೆ ನಾನು ನಿಜವಾದ ತಬಲದ ಮೇಲೆ ಕೈ ಹಾಕೋದಕ್ಕೆ ಅನುಕೂಲ ಆಗಿದ್ದು.
1: ಫ್ಯಾಂಟಾಸ್ಟಿಕ್. ಅದು ಎಷ್ಟು ಅಲ್ಲಿ ನನಗೆ ಅದು ಕೇಳಿದ ತಕ್ಷಣ ಖುಷಿ ಆಗೋಯ್ತು. ವಾವ್. ಇನ್ನು ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನ ಅಮೆರಿಕ ಈ ಸಿನಿಮಾದ ಈ ಹಾಡಿಗೆ ನೀವೇ ತಬಲ ನುಡಿಸಿದ್ರಿ?
0: ಅಮೆರಿಕ ಸಿನಿಮಾದ ಎಲ್ಲ ಹಾಡಿಗೂ ನಾನು ತಬಲ ನುಡಿಸಿದ್ದೀನಿ. ಸೊ ಈ ಹಾಡಿಗೆ ವಿಶೇಷವಾಗಿ ನಾನು ಮತ್ತು ಅಲ್ಫೋನ್ಸ್ ರಾಜ್ ಅಂತ ಒಬ್ರು ಇದ್ರು, ಇಬ್ರು ಸೇರಿ ತಬಲ ನುಡಿಸಿರೋದು. ಸೊ ಅದೊಂದು ಖುಷಿ ನಮಗೆ.
1: ಡೆಫಿನೆಟ್ಲಿ ನೀವು ಆ ಖುಷಿನ ಹಾಡು ಕೇಳೋದ್ರ ಮುಖಾಂತರ ನಾವು ಹಂಚ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಪ್ರವೀಣ್ ಡಿ ರಾವ್ ಅವರಿದ್ದಾರೆ, ಸಂಗೀತ ನಿರ್ದೇಶಕರು. ಹೆಚ್ಚಾಗಿ ನಾನು ಸಂಗೀತ ನಿರ್ದೇಶಕರು ಅಂತ ಹೇಳೋದು ಬೇಡ, ನಿಮಗೆ ಗೊತ್ತಿರ ಪ್ರವೀಣ್ ಡಿ ರಾವ್ ಅಂದ್ರೆ ಹೋ ಗೊತ್ತು ಬಿಡಿ ಸರ್ ಅಂತ ನೀವು ಹೇಳ್ಬಿಡ್ತೀರಿ. ಸೊ ಅವ್ರಿಗೇನಾದ್ರೂ ಪ್ರಶ್ನೆ ಕೇಳಬೇಕಾ? ಖಂಡಿತ ಕೇಳ್ಬೋದು. 9480909010 ಮೆಸೇಜ್.

0: wellness or illness by choice. Visit avijia.com. ನವಿಲುಗರಿ ಕಾರ್ಯಕ್ರಮ ಇದು. ನಾನು ಸುಧೀಂದ್ರ ನಿಮ್ಮ ಜೊತೆ ಇದ್ದೀನಿ. ನಮ್ಮ ಜೊತೆಯಲ್ಲಿ ಪ್ರವೀಣ್ ಡಿ ರಾವ್ ಅವರು ಇದ್ದಾರೆ. ಅವ್ರ ಜೊತೆ ಮಾತನ್ನು ಮುಂದುವರ್ಸ್ಕೊಂಡು ಹೋಗೋಣ. ತಬಲಾ ಅಂದ ತಕ್ಷಣ ಖುಷಿ ಆಯಿತು ನನಗೆ. ಆ್ಯಂಡ್ ದಿಗ್ಗಜರುಗಳೆಲ್ಲ ತಬಲಾ ನುಡಿಸ್ಬಿಟ್ಟಿದ್ದಾರೆ. ಆ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಹಂಚಿಕೊಳ್ಳಿ ಸರ್.
1: ವಿಶೇಷವಾಗಿ ನಿಮಗೆ ಧನ್ಯವಾದ ಹೇಳಬೇಕು ಈ ಹಾಡು ನೀವು ಪ್ಲೇ ಮಾಡಿದ್ದಕ್ಕೆ. ಇದರಲ್ಲೂ ಕೂಡ ರೂಪಕ್ ತನ್ನಲ್ಲಿ ತೆನಕಟ್ಟೆ ತಿನ್ನಾಕಿಟ್ಟು ಅದೊಂದು ವಿಶೇಷ. ನಮ್ಮ ಗುರುಗಳು

0: ರವೀಂದ್ರ ಯಾವಾಗಲ್ಲ ಅವ್ರು ಇದಾರಲ್ಲ, ಅವರು ನುಡಿಸ್ತಾ ಇದ್ದಂಥದ್ದು ಒಂದು ವಿಷಯ ಅದು, ಅದನ್ನು ಅಲ್ಲಿ ಅಪ್ಲೈ ಮಾಡಿದೆ. ಸೊ ಅದಕ್ಕೂ ನನಗೆ ಈ ತಬ್ಲಾ ಇವೆಲ್ಲ ಕೇಳಿದ ತಕ್ಷಣ ನಮ್ಮ ಗುರುಗಳೇ ಕಾಣೋದು. ಸೊ ಹಾಗೆ ನನಗೆ ಐ ಬಿನ್ ವೆರಿ ಲಕ್ಕಿ. ನಾನು ಸಿನಿಮಾ ಕ್ಷೇತ್ರದಲ್ಲಿ ಹೇಳಬೇಕು ಅಂದರೆ ಇಳೆಯರಾಜ ಅವ್ರ ಜೊತೆ ವರ್ಕ್ ಮಾಡೋ ಅವಕಾಶ ಬಂದಿದೆ. ರಾಜನ್ ನಾಗೇಂದ್ರ, ರತ್ನಮ್ಮ, ಉಪೇಂದ್ರ ಕುಮಾರ್ ಎಲ್ಲರೂ ಆಲ್ಮೋಸ್ಟ್ ಯಾರ್ಯಾರು ನಮ್ಮ ಹಿಂದಿನ ತಲೆಮಾರಿನವ್ರು ಇದ್ದಾರೋ ಅವ್ರ ಜೊತೆನೂ ಅಷ್ಟೇ ಅವರವರ ಲಾಸ್ಟ್ ಲಾಸ್ಟ್ ಕೆಲವು ಫಿಲ್ಮ್ಸ್ನೆಲ್ಲ ವರ್ಕ್ ಮಾಡಿರುವಂತ ಒಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ.
1: ಇದನ್ನು ವಿಸ್ತಾರವಾಗಿ ಖಂಡಿತ ಕೇಳಲ್ಲ, ಯಾಕಂತಂದ್ರೆ ಕೇಳ್ಬಿಟ್ರೆ ಬೇರೆ ಬೇರೆ ಪ್ರಶ್ನೆಗಳೆಲ್ಲ ನನಗೆ ಹಾಗೆ ಉಳಿದು ಬಿಡುತ್ತೆ ಅಂತ ನನ್ನ ಉದ್ದೇಶ. ಗುರು ಶಿಷ್ಯರ ಬಂಧ ನಿಮಗೆ ಚೆನ್ನಾಗಿ ನೆನಪಿದೆ, ಈಗ ಅದು ಕಡಿಮೆ ಆಗ್ತಾ ಇದೆಯಾ? ಹೀಗಾಗ್ತಾ ಇದೆ ಸರ್?
0: ಇಲ್ಲ, ಇದು ನಮಗೆ ಮೊದಲು ಹೇಗಿದೆಯೋ ಈಗಲೂ ಹಾಗೆ ಇದೆ. ಯಾಕೆ ನಮ್ಮ ಗುರುಗಳು, ನಾವು ಶಿಷ್ಯ ಬಳಗ ನೋಡಿದ್ರೆ ಗುರುಗಳು ಹೇಳಿದ ರೀತಿನಲ್ಲಿ ನಾವು ಮಾಡಬೇಕಂತ ಕೆಲಸ ಮಾಡ್ತಾ ಇದೀವಿ. ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡೆಲ್ಲ ಮಾಡ್ತಾ ಇರ್ತಾರೆ, ಒಂದು ನಿಟ್ಟಿನಲ್ಲಿ ಮಾಡ್ತಾ ಇರ್ತಾರೆ. ನಮಗೆ ಆ್ಯಕ್ಚುಲಿ ಅವಾಗಲೇ ನಾನು ಚಿಕ್ಕ ವಯಸ್ಸಿನಲ್ಲಿ ಅವಾಗ ನಮ್ಮ ಶಿಷ್ಯರೇ ಜಾಸ್ತಿ ಮೀಟ್ ಮಾಡುವಂಥ ಅವಕಾಶಗಳು ಕಮ್ಮಿ ಇರೋದು. ಗವಾಯಿಗಳು ನಮ್ಮ ಬೇರೆ ಬೇರೆ ಬೇರೆ ಕಡೆ ಕಾರ್ಯಕ್ರಮ ತಗೊಳ್ಳೋರು, ಒಂದು ಈ ದೇವಸ್ಥಾನದಲ್ಲಿ ಆ ದೇವಸ್ಥಾನದಲ್ಲಿ ಅವರ ಕಂಪೋಸಿಷನ್ಸೇ ಒಂದಷ್ಟು ಜನ ಅವರ ಮಗಳು ಮಕ್ಕಳು ಆಮೇಲೆ ನಾವೆಲ್ಲ ನುಡಿಸುವಂಥದ್ದು ಹಾಡುವಂಥದ್ದು ಎಲ್ಲ ಇತ್ತು. ಅದೆಲ್ಲ ಮಾಡಿದ್ದು ಬಹಳ ಚೆನ್ನಾಗಿತ್ತು. ಸೊ ದಟ್ ವಾಸ್ ಒನ್ ಟೈಮ್. ಇವಾಗಲೂ ಬೇರೆ ರೀತಿಯಲ್ಲಿ ನಡೀತಿದೆ. ಇವಾಗ ಇನ್ನೂ ಸುಗಮವಾಗಿ ಆಗ್ತಿದೆ, ಬಿಕಾಸ್ ನಾವು ವಾಟ್ಸಪ್ ಗ್ರೂಪ್ ಇದೆ ಮತ್ತು ಇಂಟರ್ನೆಟ್ ಇದೆ, ಎಲ್ಲರೂ ಫೋನ್ನಲ್ಲಿ ನಾವು ಸಿಗ್ತಾ ಇರ್ತೀವಿ. ಸೊ ಈಗ ಇನ್ನೂ ಬಹಳ ಸುಲಭವಾಗಿ ಇದೆ.
1: ಓಕೆ, ಗುಡ್ ಸರ್. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಪ್ರವೀಣ್ ಡಿ ರಾವ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಮುಂದೆ ಹೋಗೋಣ. ವಿಷಯ ಏನಂದರೆ ಸರ್, ಆಕಾಶವಾಣಿಗೆ ನಿಮಗೆ ತುಂಬ ನಂಟು ಅಲ್ವಾ? ಈ ವಿಚಾರ ಬೇಕೇ ಬೇಕು, ಯಾಕಂದರೆ ಆಕಾಶವಾಣಿಗೆ 90 ವರ್ಷಗಳು. ಸೊ ಆಕಾಶವಾಣಿ ಮತ್ತು ನಿಮ್ಮ ಸಂಬಂಧವನ್ನು ವಿಸ್ತಾರವಾಗಿ ಸವಿಸ್ತಾರವಾಗಿ ಹೇಳಿ ಸರ್.
0: ಆಕಾಶವಾಣಿ ನಮಗೆ ಒಂದು ದೇವಸ್ಥಾನ ಇದ್ದಾಗೆ. ಚಿಕ್ಕ ವಯಸ್ಸಿಂದನೂ ಆಕಾಶವಾಣಿಗೆ ಹೋಗೋದು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಯಾವುದೋ ಒಂದು ಮೈಸೂರ ಅರಮನೆಗೆ ಹೋದಾಗೋ ಇನ್ಯಾಗೋ ಒಂಥರ ಅಷ್ಟು ಸಂತೋಷ ನಮಗೆ. ನಾನು ಮೊದಲನೇ ಸಲ ಬಂದಿದ್ದು 7ನೇ ಕ್ಲಾಸ್ನಲ್ಲಿ ಒಂದು ನಾಟಕಕ್ಕೆ ನಮ್ಮ ಸ್ಕೂಲ್ ಕಡೆಯಿಂದ ರಾಘವಾಂಕನ ಪಾತ್ರದಲ್ಲಿ ಬಂದೆ. ಅದ್ರ ಜೊತೆಯೇ ನಾನು ಹಾರ್ಮೋನಿಯಂ ಕೂಡ ನುಡಿಸಿದ್ದೀನಿ ಇನ್ನು ಕೆಲವು ಗೀತೆಗಳಿಗೆ. ಅದು ಮೊದಲನೇ ಬಾರಿ ನನಗೆ ₹75 ಚೆಕ್ ಬಂದಿತ್ತು. ಅದು ಎಷ್ಟು ಮಟ್ಟಿಗೆ ನನಗೆ ತಲೆಯಲ್ಲಿ ಕೂತಿತ್ತು ಅಂತ ಹೇಳಿದ್ರೆ ಅದು ದೊಡ್ಡ, ದಟ್ ವಾಸ್ ದ ಫಸ್ಟ್ ಸಾಧನೆ. ಮನೆಗೆ ತೊಗೊಂಡೋಗಿ ನಾನು ನಂದೊಂದು ಸಂಪಾದನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ. ಸೊ ಆ ರೀತಿ ಆಕಾಶವಾಣಿ ಹ್ಯಾಸ್ ಬಿನ್ ವೆರಿ ಹೆಲ್ಪ್ಫುಲ್. ಅದಾದಮೇಲೆ ಯುವವಾಣಿನಲ್ಲಿ ಸಾಕಷ್ಟು ನುಡಿಸಿದ್ದೀನಿ, ಆಮೇಲೆ ಬೇರೆ ಬೇರೆ ಕಂಪೋಸರ್ಸ್ ಜೊತೆ ನುಡಿಸಿದ್ದೀನಿ. ಇಲ್ಲಿನ ಬಹಳಷ್ಟು ಒಂದು ಆಕಾಶವಾಣಿ ಅವಾರ್ಡ್ಸ್ ಕಾರ್ಯಕ್ರಮ ಇತ್ತು. ಅವತ್ತು ಪಂಡಿತ್ ರವಿಶಂಕರ್ ಅವರು ಬಂದಿದ್ರು ಅವಾರ್ಡ್ ಕಾರ್ಯಕ್ರಮಕ್ಕೆ. ಅವತ್ತು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರು ಆಕಾಶವಾಣಿ ಕಡೆಯಿಂದ, ರವಿಶಂಕರ್ ಅವರ ಒಂದು ಭಜನ್ ಅಂದರೆ ವಿಳಂಬಿತ ಏಕತಾಳನಲ್ಲಿರುವಂಥ ಭಜನ್ನ ಡಾನ್ಸ್ಗೋಸ್ಕರ ಕಂಪೋಸ್ ಮಾಡಬೇಕು ಮ್ಯೂಸಿಕ್ ಅಂತ. ಅಂದರೆ ಅವ್ರ ಕಂಪೋಷನ್ಸ್ ಒರಿಜಿನಲ್ ಇರುತ್ತೆ, ಲಕ್ಷ್ಮೀಶಂಕರ್ ಅವ್ರು ಹಾಡಿದ ಒರಿಜಿನಲ್ಲು, ಇಲ್ಲಿ ಸಂಗೀತಾ ಕಟ್ಟಿಯವರು ಹಾಡಿದ್ರು, ಅದಕ್ಕೆ ಆರ್ಕೆಸ್ಟ್ರೇಷನ್ ಒಂದು ಮಾಡಿ ನಿರುಪಮ ರಾಜೇಂದ್ರ ಅವರು ಡಾನ್ಸ್ ಮಾಡಿದ್ರು. ಅವತ್ತು ಪಂಡಿತ್ ರವಿಶಂಕರ್ ಅವರು ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಾಗಿದೆ, ಹಾಡಿದ್ದು ತುಂಬ ಚೆನ್ನಾಗಿದೆ ಅಂತೆಲ್ಲ ಒಂದು ಆಶೀರ್ವಾದ ಮಾಡಿಹೋದ್ರು. ಸೊ ಆ ಅವಕಾಶ ಕೊಟ್ಟಿದ್ದು ನನಗೆ ಆಕಾಶವಾಣಿ. ಹಾಗೂ ಅದಾದ್ಮೇಲೆ ಕಂಪೋಸರ್ ಆಡಿಷನ್ ತೊಗೊಂಡ್ಮೇಲೆ ನನಗೊಂದು ಎ ಗ್ರೇಡ್ ಕೊಟ್ಟು ಒಂದು ಸನ್ಮಾನ ಮಾಡ್ತು. ನನಗೆ ಅದೊಂದು ಭಾಳ ಪ್ರೀತಿ. ಅಂದರೆ ಎ ಗ್ರೇಡ್ ಕೊಡ್ತಾರೋ ಗೊತ್ತಿರಲಿಲ್ಲ, ಬಟ್ ಆ ಕಂಪೋಸಿಷನ್ ನಾವು ಒಪ್ಸೋದಕ್ಕೆ ಒಂದು ಅವಕಾಶ ಆಗುತ್ತೆ. ಯಾಕೆಂದರೆ ಇಡೀ ಭಾರತದಲ್ಲಿರುವಂಥ ಗುರು ಹಿರಿಯರು ಅಂದರೆ ಭಾಳ ದೊಡ್ಡ ದೊಡ್ಡ ಗುರುಗಳು ನಮ್ಮ ಕಂಪೋಸಿಷನ್ ಕೇಳ್ತಾರೆ ಅನ್ನೋದೇ ನಮಗೆ ಒಂದು ದೊಡ್ಡ ಕತೆ. ಮತ್ತು ಹಾಗೆ ಇಡೀ ಜಗತ್ತಿನಲ್ಲಿ ಇವತ್ತಿಗೂ ಕೂಡ ಒಬ್ಬ ಕಲಾವಿದ ತನ್ನನ್ನು ತಾನು ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ಹೇಳೋದೇನೆ ಹೆಸರಾದ ತಕ್ಷಣ ಆಕಾಶವಾಣಿ ಗ್ರೇಡೇಷನ್.
1: ಕರೆಕ್ಟ್.
0: ಸೊ ಹಾಗಾಗಿ ಆಕಾಶವಾಣಿ ಹ್ಯಾಸ್ ಬಿಕಮ್ ಒಂದು ನಮ್ಮ ಕಲಾವಿದರ ಜೀವನದಲ್ಲಂತೂ ಅದು ನಿಜವಾಗ್ಲೂ ಒಂದು ದೇವಸ್ಥಾನ ಇದ್ದ ಹಾಗೆ.
1: ಹೌದೌದು.
0: ಸೊ ಹಾಗೆ ನನಗೊಂದು ನಂಟು. ಸೊ ಆಮೇಲೆ ನಮ್ಮ ಗುರುಗಳು ಇಲ್ಲಿ ರವೀಂದ್ರ ಯಾವಲ್ ಅವರು ಇಲ್ಲಿ ನಿಲಯದ ಕಲಾವಿದರಾಗಿದ್ದರು ಎಷ್ಟೋ ವರ್ಷ. ಸೊ ಅವರ ನಿರ್ದೇಶನದಲ್ಲಿ ನಾನು ಯುವಾಣಿಗೂ ನುಡಿಸಿದ್ದೀನಿ ಇಲ್ಲಿ. ಸೊ ಆ ನಂಟ ಇದ್ದೇ ಇದೆ.
1: ಒಬ್ಬ ಸಂಗೀತಗಾರನಾಗಿ ರವೀಂದ್ರ ಜೀರಾ ಅವರು ಏನೆಲ್ಲ ಪಡ್ಕೊಂಡಿದ್ದಾರೆ?
0: ಅದೇ ಸಂಗೀತದಲ್ಲಿ ಇರೋದೇ ನನ್ನ ಯಾವುದೋ ದೇಶ ಯಾವುದೋ ಜನ್ಮದ ಪುಣ್ಯ ಅಂತ ಹೇಳಬೇಕು. ಸಂಗೀತದ ಮುಖಾಂತರ ನಾನು ಬೇರೆ ಬೇರೆ ದೇಶದಲ್ಲಿ ಹೋಗಿದ್ದೀನಿ, ಬೇರೆ ಬೇರೆ ದೇಶದಲ್ಲಿರುವಂಥ ಬಹಳಷ್ಟು
1: ದೇಶಕ್ಕೆ ಹೋಗೋಣ, ದೇಶಕ್ಕೆ ಬರೋಣ. ಯಾಕಂದರೆ 192 ಅಥವಾ 193 ದೇಶ ಅಂತ ನನಗೆ ಗೊತ್ತು. ನೀವು ಯಾವುದು ಬಿಟ್ಟಿಲ್ಲ, ಒಂದು 2-3 ಬಿಟ್ಟಿರೋದು ಅಕ್ಕಪಕ್ಕ ಇರೋದು, ಅಷ್ಟು ಬಿಟ್ಟಮೇಲೆ ಬೇರೆ ಯಾವುದು ಬಿಟ್ಟಿಲ್ಲ. ಒಬ್ಬ ಸಂಗೀತಗಾರನಾಗಿ ಬೇರೆ ವಿಚಾರಗಳನ್ನು ಅಂದರೆ ದೇಶಕ್ಕೆ ಬರೋಣ. ಒಬ್ಬ ನಾನು ತುಂಬ ಇದನ್ನು ಎಸ್ ಸಂತೃಪ್ತಿ ಪಡೆದಿರ್ಬೋದು, ಬೇರೆ ವಿಚಾರಗಳು ವಿಷಯಗಳಿದೆಯಲ್ಲ,
0: ಹೇಗೆ ಜೀವಿಸಬೇಕು ಅಂತ ನನಗೆ ನನ್ನ ಜೀವನದಲ್ಲಿ ತಾಳ್ಮೆ ಅಂತ ಬಂದಿದ್ರೆ ಅದು ಸಂಗೀತದಿಂದ. ಯಾಕೆಂದರೆ ನನಗೆ ಎಲ್ಲರ ಥರನು ನಾನು ಯಂಗ್ ಆಗಿದ್ದಾಗ ಬಿಸಿ ಆಗ್ತಾ ಇರುತ್ತಲ್ಲ, ಸೊ ಅವಾಗೆಲ್ಲ ಒಂಥರ ಶಾರ್ಟ್ ಟೆಂಪರ್.
1: ಈಗಲೂ ಹೆಂಗೆ ಸರ್ ನೀವು, ಯಾಕೆ ಡೌಟು?
0: ಈಗಲೂ ಶಾರ್ಟ್ ಟೆಂಪರ್ ಅಂತಿದೆಯಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ನನಗೆ ಸಾಧ್ಯ ಆಗಿದ್ದೇ ಸಂಗೀತದಿಂದ. ನಮ್ಮ ತಾಯಿ ಕೂಡ ಹೇಳೋರು, ಯಾವತ್ತಾದರೂ ನನಗೆ ಏನಾದ್ರು ಇರಿಟೇಟ್ ಆಗಿ ಅಥವಾ ಏನೋ ಅಪ್ಸೆಟ್ ಆದರೆ ನಾನು ರೂಮ್ಗೆ ಹೋಗ್ಬಿಟ್ಟು ಒಂದು 3-4 ಗಂಟೆ ಅವ್ರಿಗೆ ಯಾವುದೋ ಒಂದು ವಾದ್ಯ ಕೇಳೋದು, ತಬ್ಲಾ ನುಡಿಸ್ತಾ ಇದ್ರೆ ತಬ್ಲಾ 3 ಗಂಟೆ ನಾನ್ ಸ್ಟಾಪ್.

0: ಅದಾದ್ಮೇಲೆ ತಣ್ಣಗೆ ಹೊರಗೆ ಬರ್ತಾ ಇದೆ ಮಾತಾಡೋಕ್ಕೆ. ಸೊ ಅಷ್ಟ್ರ ಮಟ್ಟಿಗೆ ಮ್ಯೂಸಿಕ್ ಇಂದಾನೆ ನನಗೆ ಥೆರಪಿ, ಮ್ಯೂಸಿಕ್ ಇಂದಾನೆ ನನಗೆ ಎಲ್ಲವೂ.
1: ಅಂಡ್ ಮ್ಯೂಸಿಕ್ ಇಸ್ ಎ ಥೆರಪಿ. ಎಸ್. ಸ್ನೇಹಿತರೆ, ನಾವು ಪ್ರವೀಣ್ ಡಿ ರಾವ್ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಒಂದು ಹಾಡನ್ನು ಕೇಳೋಣ, ಈ ಹಾಡು ಅವ್ರಿಗೆ ತುಂಬಾ ಇಷ್ಟ, ಯಾಕೆ ಅಂತ ಆಮೇಲೆ ಕೇಳೋಣ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: Wellness or illness by choice. Visit avicia.com.
4: ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ಎಂ ರೈನ್ಬೋ ಮ್ಯೂಸಿಕಲಿ ಯುವರ್ಸ್ ನವಿಲುಗರಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ನಾನು ಸುಧೀಂದ್ರ ನಿಮ್ಮ ಜೊತೆಯಲ್ಲಿ ಇದ್ದೀನಿ. ಸಮಯ 12:25 ಆಗಿದೆ. ಸಂಗೀತ ನಿರ್ದೇಶಕ ಪಂಡಿತ್ ಪ್ರವೀಣ್ ಡಿ ರಾವ್ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಅವ್ರ ಜೊತೆ ಮಾತನ್ನು ಮುಂದುವರೆಸೋಣ. ಹಾಂ, ನಾನಾಗಲೇ ಮಾತಾಡ್ತಾ ಇರೋದೆ 192-193 ಕಂಟ್ರಿನಲ್ಲಿ ಒಂದು 2-3 ಬಿಟ್ಬಿಟ್ಟು ಎಲ್ಲ ಕಂಟ್ರಿನ ಸ್ಥಳ ಬಂದಿದ್ರಿ. ಸಂಗೀತ ನಿಮಗೆ ಅದನ್ನು ಕೊಟ್ಟಿದೆ, ಅಲ್ಲಿ ಹೋಗುವಂಥ ಅವಕಾಶ ಕೊಟ್ಟಿದೆ. ಸರ್, ನನ್ನ ಪ್ರಶ್ನೆ ಏನಂದರೆ, ಪ್ರಶ್ನೆ ಇಲ್ಲ ಸರ್, ಇಟ್ಸ್ ನಾಟ್ ಅಟ್ ಆಲ್ ಪ್ರಶ್ನೆ. ಯೂನಿವರ್ಸಿಟಿಗೆ ಪ್ರಶ್ನೆ ಕೇಳೋಕ್ಕಾಗಲ್ಲ, ಸುಮ್ಮನೆ ಕೇಳ್ತಾ ಇದ್ದೀನಿ. ಇಲ್ಲಿನ ಸಂಗೀತ, ಅಲ್ಲಿನ ಸಂಗೀತ ಹೇಗೆ ಬೇರೆ ಬೇರೆ ಭಾವಗಳನ್ನು ಹೊಂದಿದೆ ಅಂತ ಹೇಳಿ ಸರ್ ನನಗೆ.
5: ಸರ್, ಬಹಳ ವಿಶೇಷ ಅದು. ನನ್ನ ಜೀವನದಲ್ಲಿ ನಾನು ಕಲ್ತ್ಕೊಂಡಿರೋದು ಅಷ್ಟೇ. ನಮಗೆ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಎಲ್ಲ ಒಂದು ಕಡೆ ಆಕ್ವ ಅಂತ ಹೇಳ್ತಾರೆ, ಒಂದು ಕಡೆ ಪಾನಿ ಅಂತಾರೆ, ಇನ್ನು ಕಡೆ ವಾರಿ ಅಂತಾರೆ, ಇನ್ನು ಕಡೆ ವಾಟರ್ ಅಂತ ಹೇಳ್ತಾರೆ. ಅದೆಲ್ಲ ನೀರು, ಎಲ್ಲ ನೀರೇ. ಅದೇ ರೀತಿಯಲ್ಲೇ ನಾನು ಮೊದಲು ಫಸ್ಟ್ ಟೈಮ್ ಹೋದಾಗ ನನಗೆ ಭಾರತೀಯ ಸಂಗೀತ, ಶಾಸ್ತ್ರೀಯ ಸಂಗೀತ ಅಂತ ದೊಡ್ಡ ದೊಡ್ಡದು ಅಂತೆಲ್ಲ ಏನು ಅನಿಸಿತ್ತು, ಎಲ್ಲೆಲ್ಲಿ ಹೋದನೋ ಅಲ್ಲಿ ನಾನು ತಿಳ್ಕೊಂಡಿದ್ದ ಸಂಗೀತ ಎಲ್ಲ ಒಂದೇ, ಬೇರೆ ಬೇರೆ ಮೀಡಿಯಮ್ ಆಫ್ ಎಕ್ಸ್ಪ್ರೆಷನ್. ಬಟ್ ಇವಾಗ ವೆಸ್ಟರ್ನ್ ನಾನು ಐರಿಷ್ ಫೋಕ್ ತೊಗೊಂಡ್ರೆ ಅದೆಂಥ ಬ್ಯೂಟಿ ಇದೆ, ಈ ಕಡೆ ವೆಸ್ಟರ್ನ್ ಜಾಸ್ ತೊಗೊಂಡ್ರೆ ಅದೆಂಥ ಬ್ಯೂಟಿ ಇದೆ, ಒಂದು ಆಪ್ರಾ ತೊಗೊಂಡ್ರೆ ಒಂದು ಎಂಥ ಬ್ಯೂಟಿ ಇದೆ, ಸಿಂಫನಿ ತೊಗೊಂಡ್ರೆ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮಲ್ಲೇ ಜಾನಪದ, ಹಿಂದೂಸ್ತಾನಿ ಶಾಸ್ತ್ರೀಯ, ಕರ್ನಾಟಕ ಶಾಸ್ತ್ರೀಯ ಎಷ್ಟೊಂದಿರೋದ್ರಿಂದ ಇಡೀ ಜಗತ್ತಿನಲ್ಲಿ ಅದು ಅದಕ್ಕೆ ಒಂದು 10-15 ಜನ್ಮನೇ ಬೇಕಾಗುತ್ತೆ. ಅದು ಬೇಸ್ ಅದ್ರ ಹೆಸರುಗಳು ತಿಳ್ಕೊಳ್ಳೋಕ್ಕೇನೆ, ಆಮೇಲೆ ಕಲಿಯೋದು ಬೇರೆ ವಿಷಯ. ಸೊ ಅಷ್ಟರ ಮಟ್ಟಿಗೆ ಬಹಳ ಈ ವೈವಿಧ್ಯತೆ ಈ ಸಂಗೀತದಲ್ಲಿದೆ, ಎಲ್ಲವೂ ಬ್ಯೂಟಿಫುಲ್.

0: ನನಗೆ ಬೀನ್ ಎಂಜಾಯಿಂಗ್ ಎವ್ರಿಥಿಂಗ್. ನನಗೆ ಇಡೀ ಈ ನನಗೆ ದೊಡ್ಡ ಗ್ರ್ಯಾಟಿಫಿಕೇಷನ್ ಒಂದು ನಾನು ಫೀಲ್ ಆಗೋದು, ನನ್ನ ಗುರುಗಳಿಗಾಗಲಿ ದೇವ್ರಿಗಾಗಲಿ ನನ್ನನ್ನು ಕಲೆಯಲ್ಲಿ ಇಟ್ಟಿದ್ಯಾ, ಸಂಗೀತದಲ್ಲಿ ಇಟ್ಟಿದ್ಯಾ, ಅಷ್ಟಿಟ್ಟದ್ದು ಸಾಕು. ಇನ್ನೇನು ನಾನು ಕೇಳಿ, ನನಗೆ ಇದುವರೆಗೂ ನನಗೆ ದೇವ್ರ ಹತ್ರ ಏನೋ ಬೇಡ್ಕೊಳ್ಳೋಂಥದ್ದು ನನಗೋಸ್ಕರ ನಾನು ಇದುವರೆಗೂ ಏನು ಬೇಡ್ಕೊಳ್ಳಿಲ್ಲ. ಯಾಕೆ ನನಗೆ ಏನು ಕೊಡಬೇಕು ಅವ್ರು ಕೊಟ್ಟಾಗೋಗಿದೆ ಆಗಲೇ, ನನ್ನ ಸಂಗೀತದಲ್ಲಿ ಇಟ್ಟಿದ್ದಾರೆ, ಅದಕ್ಕಿಂತ ಇನ್ನೇನು ಬೇಕು ಅನ್ನೋದು.
1: ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಯಾವತ್ತೂ ಡೈವರ್ಟ್ ಆಗಿಲ್ಲ ಸಂಗೀತದಿಂದ
0: ಅಂದರೆ ನನಗೆ ಆ್ಯಕ್ಟಿಂಗ್ನಲ್ಲಿ ಒಲವಿದೆ. ಒಂದು ಕಾಲದಲ್ಲಿ ನಾನು ಎರಡೂ ಒಟ್ಟಿಗೆ ಮಾಡ್ತಾಯಿದ್ದೆ ಕಾಲೇಜ್ ಟೈಮ್ನಲ್ಲಿ, ಬಟ್ ನಾನು ಸಂಗೀತದಲ್ಲೇ ಹೆಚ್ಚು ನನಗೆ ಕೆಲಸನೂ ಇತ್ತು, ಆಗ ಆಸಕ್ತಿನೂ ಇತ್ತು, ಆದ್ದರಿಂದ ನಾನು ಮ್ಯೂಸಿಕ್ನಲ್ಲಿ ಉಳ್ಕೊಂಡೆ. ಈಗಲೂ ಆಗಾಗ ಯಾವಾಗಲಾರು ಒಂದ್ಸಲಿ ಸಂಗೀತದಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡ್ಕೊಂಡು ವಾಪಸ್ ಬರಬೇಕು ಅಂತ ಹೇಳಿದ್ರೆ ಇನ್ಯಾರು ಮಾತಾದರೂ ನಾನು ಕೇಳಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಸೀರಿಯಲ್ ಆ್ಯಕ್ಟ್ ಮಾಡೋಕೆ ಹೋಗಿರ್ತೀನಿ.
1: ಚೆನ್ನಾಗಿದೆ. ಇನ್ನು ಯಾರು ಮಾತಾದರೂ ಕೇಳಬೇಕು ಅಂತ. ಅದು ಅದು ಹೇಗೆ ಶುರುವಾಯಿತು ಅದು?
0: ಆಕ್ಟಿಂಗ್ ಚಿಕ್ಕ ವಯಸ್ಸಿಂದ ಇತ್ತು ನನಗೆ. ಈಗಲೂ ನಮ್ಮ ಫೋಟೋಗ್ರಾಫ್ಸ್ ಇದೆ ಆಲ್ಬಮ್ನಲ್ಲಿ, ನಾನು ತೆನಾಲಿರಾಮಂದ್ ಏನೋ ಮಾಡಿರೋದು, ಅದೆಲ್ಲ ಚಿಕ್ಕ ವಯಸ್ಸಿಂದ ಒಂದು ಆ್ಯಕ್ಟಿಂಗ್ ಒಂದು ನಮ್ಮ ತಾಯಿಂದ ಶುರು ಆಗಿರ್ಬೋದೇನೋ, ಯಾಕೆಂದರೆ ಅವ್ರು ನನ್ನ ಫೋರ್ಸ್ ಮಾಡಿ ಅವರೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡೋರು, ಎಲ್ಲ ಮಾಡೋರು. ಸೊ ಅದಿತ್ತು. ಅದಾದಮೇಲೆ ಹೈಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ನಾನು ನಾಟಕದಲ್ಲಿ ಎಲ್ಲ ಮಾಡಬೇಕು ಅಂತ ಭಾಳ ಆಸಕ್ತಿ ಇತ್ತು. ಕೆಲವು ನಾಟಕದಲ್ಲೆಲ್ಲ ಮಾಡಿದ್ದೀನಿ. ಬಿ ಎಸ್ ನಾರಾಯಣ ರಾವ್ ಅವರ ಗರಡಿನಲ್ಲಿ ಕೆಲವು ನಾಟಕಗಳೆಲ್ಲ ಅವರು ಕರ್ಕೊಂಡೋಗೋರು. ಕೀರ್ತಿ ಶೇಷ ಅನ್ನೋ ನಾಟಕ ಆಗಲಿ, ಅಥವಾ ಅವರು ನಾವು ರಾಮಕೃಷ್ಣ ಆಶ್ರಮದಲ್ಲಿ ಯುವಕ ಸಂಘದಲ್ಲಿದ್ದಾಗ ಅವರಲ್ಲಿ ಡೈರೆಕ್ಟ್ ಮಾಡೋಕೆ ಬರ್ತಾಯಿದ್ರು. ನಾವೇ ಕರ್ಕೊಂಡು ಹೋಗಿದ್ವಿ ಅವ್ರನ್ನ, ನಮ್ಗೆ ಡೈರೆಕ್ಟ್ ಮಾಡಿ ಅಂತ. ಅಂಗುಲಿ ಮಾಲ ಇರ್ಬೋದು, ಅದರಲ್ಲಿ ನನ್ನ ಅಂಗುಲಿ ಮಾಲಿನ ಪಾತ್ರ ನಾನೇ ಮಾಡ್ತಾ ಇದ್ದೆ. ಒಂದು ವಿಭೀಷಣ ಶರಣಾಗುತ್ತೆ ಅಂದ್ರಲ್ಲಿ ರಾವಣನ ಪಾತ್ರ ನಾನು. ಸೊ ನಾನು ನೋಡಿದ ತಕ್ಷಣನೇ ಈ ಥರ ಯಾವ ಎಲ್ಲ ವಿಲನ್ ಪಾತ್ರನೇ ಕೊಡೋರು ಬೇರೆ ವಿಷಯ. ಸೊ ಬಟ್ ನನಗೆ ಸೊ ವಾಯ್ಸ್ ಮಾಡ್ಯುಲೇಷನ್ ಅಂತಿರ್ಬೋದು, ಎಕ್ಸ್ಪ್ರೆಷನ್ ಇರ್ಬೋದು, ಬಹಳಷ್ಟು ವಿಷಯ ನನಗೆ ಅದನ್ನು ಸಂಗೀತಕ್ಕೂ ಅದು ನನಗೆ ಹೆಲ್ಪ್ ಆಗಿದೆ. ಇವತ್ತು ನನಗೆ ಲಕ್ಷ್ಯ ಸಂಗೀತ ಅಂದರೆ ಫಂಕ್ಷನಲ್ ಮ್ಯೂಸಿಕ್, ಒಂದು ಶಾಸ್ತ್ರೀಯ ಸಂಗೀತ ಒಂದು, ಅದರಲ್ಲಿ ರಾಗವನ್ನು ವಿಸ್ತಾರ ಮಾಡೋದು, ಅಥವಾ ಸಾಹಿತ್ಯ ಇದ್ದರೆ ಕಾವ್ಯ ಸಂಗೀತದಲ್ಲಿ ಸಾಹಿತ್ಯನ ರಾಗದಲ್ಲಿ ಹಾಡೋದು, ಅದೊಂದಾದರೆ ಈ ಸಂದರ್ಭಕ್ಕೆ ತಕ್ಕಂತಹ ಸಂಗೀತ ಕೊಡೋದು ಅಂತ ಹೇಳಿದ್ರೆ ಥಿಯೇಟರ್ ಕಡೆಯಿಂದ ಬರಬೇಕದು. ಅದರಲ್ಲಿ ನಾವು ಆ್ಯಕ್ಟಿಂಗೂ ಇರಬೇಕು, ಅದರಲ್ಲಿ ರಿಯಾಕ್ಷನ್ ಹೇಗೆ ಕೊಡ್ತಾರೆ ನೋಡ್ಕೊಂಡು ನಾವು ಸಂಗೀತ ಕೊಡುವಂಥದ್ದು ಇದೆಯಲ್ಲ, ಆ ಲಕ್ಷ್ಯ ಸಂಗೀತ ನನಗೆ ಥಿಯೇಟ್ರಿಂದ ಬಂದಿದ್ದು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅಬೌಟ್ ದಟ್. ಇವತ್ತಿಗೂ ನನಗೆ ಸ್ಪೆಷಲೈಸೇಷನ್ ಅಂತ ಜನ ನನ್ನ ಏನಾದ್ರು ಬ್ರ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಟ್ಸ್ ಫಾರ್ ಈ ಡಾನ್ಸ್ಗೆ, ಮ್ಯೂಸಿಕ್ ಬ್ಯಾಲೆ ಮ್ಯೂಸಿಕ್ಗೆ ಅಥವಾ ಥಿಯೇಟ್ರ್ ಮ್ಯೂಸಿಕ್ಗೆ ನನ್ನ ಬ್ರ್ಯಾಂಡ್ ಮಾಡಿದ್ದಾರೆ. ಸೊ ದಟ್ಸ್ ನಾಟ್ ನೆಸರ್ಲಿ ಮೈ ಸ್ಪೆಷಾಲಿಟಿ, ಬಟ್ ದೇವ್ರ ದಯೆಯಿಂದ ಇದೊಂದು ದಾರಿ ತೋರಿಸಿದ್ದಾರೆ, ಅದು ಮಾಡ್ಕೊಂಡಿದ್ದೆ. ಸೊ ದಟ್ ಕೇಮ್ ಫ್ರಮ್ ಥಿಯೇಟರ್.
1: ಕರೆಕ್ಟ್. ಒಂದೇ ಜನ್ಮ ಅಂದರೆ ಬೇರೆ ಬೇರೆ ಮಾಡೋಕ್ಕೆ ತುಂಬ ಅವಕಾಶಗಳಿದೆ, ನಮಗೆ ಗೊತ್ತಿದ್ದನ್ನು ಮಾಡಲು ತಪ್ಪೇನಿಲ್ಲ ಅಂತ ನನ್ನ ಭಾವನೆ. ಅದನ್ನು ಮಾಡ್ತಾ
0: ಇದ್ದೀನಿ
1: ಅಲ್ವಾ. ಈಗ 10 ವರ್ಷಗಳಿಂದ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ. ಪ್ರವೀಣ್ ಜೀರಾವ್ ಅವರು ಹೇಗೆ, ಅಫ್ಕೋರ್ಸ್ ಪ್ರವೀಣ್ ಜೀರಾವ್ ಮಾತಾಡ್ತಾ ಹೋಗ್ತಾ ಇರ್ತೀವಿ. ಇವ್ರ ಚಿತ್ರ ನೋಡಿರಲ್ಲ ಟಿ ವಿಯಲ್ಲಿ ಬಂದ ಮೇಲೆ ಪ್ರವೀಣ್ ಜೀರಾವ್ ಅವರು ಅಂತ ಗುರುತಿಸೋದು ಜಾಸ್ತಿ ಆಗಿರುತ್ತೆ ಅಂತ ನನ್ನ ಭಾವನೆ.
0: ಹೌದು, ಖಂಡಿತವಾಗಿ ಹೌದು. ಒಂದು ಯಾವುದೋ ರಿಯಾಲಿಟಿ ಶೋ ಅಂದ್ರೆ ನಾನು ಜಡ್ಜ್ ಆಗಿ ಬಂದಿದ್ದೆ, ಒಂದು 1.5 ವರ್ಷ ಇತ್ತದು. ಅದಾದಮೇಲೆ ಅಂತೂ ಎಲ್ಲಿ ಹೋದ್ರೂ ಗುರುತು ಹಿಡಿದು ಭಾಳ ಪ್ರೀತಿಯಿಂದ ಮಾತಾಡಿಸೋರು ಹೆಚ್ಚಾದರು.
1: ನನಗೆ ಆ ಭಾವನೆ ನನಗೆ ಗೊತ್ತು ಪ್ರವೀಣ್ ಜೀರಾವ್ ಸರ್ ಅಂತ ನೋಡಿದ್ದೀನಿ ಇವ್ರನ್ನ ಮಾತಾಡಿದೆ. ಯಾಕಂದರೆ 14 ವರ್ಷಗಳಿಂದ ನಿಮಗೆ ಫೋನ್ ಮಾಡಿದ್ದೆ ಅಂತ. ನಿಮ್ಮನ್ನು ಸ್ಟುಡಿಯೋ ತರಬೇಕಂದ್ರೆ 14 ವರ್ಷ ಬೇಕಾಯ್ತು ನಮಗೆ. ಈಗ ಎ ಐ ಇಂಡಸ್ಟ್ರಿನ ರೂಲ್ ಮಾಡುತ್ತಾ, ಹೇಗೆ ಸರ್ ಎ ಐ ಎಫೆಕ್ಟ್ ಆಗುತ್ತಾ?
0: ಎಫೆಕ್ಟ್ ಒಂದು ರೀತಿಲಿ ಆಗುತ್ತೆ. ಎ ಐ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾರಿಗೆ ಸ್ವಂತಿಕೆ ಇಲ್ವೋ ಅವ್ರಿಗೆ ಎಫೆಕ್ಟ್ ಆಗುತ್ತೆ. ಇವಾಗ ನಾವೆಲ್ಲ ಒಂದು ಇಂಡಸ್ಟ್ರಿ ಅಂತ ತೊಗೊಂಡಾಗ, ಫಾರ್ ಎಕ್ಸಾಂಪಲ್ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು, ಇಲ್ಲಿ ನಾವು ಒಂದು ರೂಲ್ ಬುಕ್ ಥರ ಇರುತ್ತೆ. ನಾವು ಅಪ್ರೆಂಟಿಸ್ಶಿಪ್ಪಿಂದ ಕಲ್ತ್ಕೊಂಬಂದಿರುವಂಥ ಬಹಳಷ್ಟು ಜನ ಕಲಾವಿದರಿರ್ತಾರೆ, ನುಡಿಸಿ ಕಲ್ತಿರುವಂಥರಿರ್ತಾರೆ. ಅವ್ರಿಗೇನಂದರೆ ಅದನ್ನು ನುಡ್ಸೋದಕ್ಕೆ ಭಾಳ ಅನುಕೂಲ ಆಗುತ್ತೆ. ಹೊಸದೇನಾದ್ರು ಕ್ರಿಯೇಟ್ ಮಾಡೋದಕ್ಕೆ ಅನುಕೂಲ ಇಲ್ದಿರುವಂಥವ್ರು ಭಾಳಷ್ಟು ಜನ ಸಂಗೀತಗಾರರಿದ್ದಾರೆ, ಅಂಥವ್ರು ಸಿಕ್ಕಾಕೋತಾರೆ. ಎ ಐ ಏನು ಮಾಡುತ್ತೆ, ಆಗಲೇ ಇರೋವಂಥದ್ದನ್ನೇ ವಾಪಸ್ ಕೊಡೋದಕ್ಕೆ ಸಾಧ್ಯ. ಅದು ಹೊಸದಾಗಿ ಸಂಗೀತದಲ್ಲಿ ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಅದು ಇಡೀ ಜಗತ್ತಿನಲ್ಲಿ ಯಾರ್ಯಾರು ಬುದ್ಧಿಮತ್ತೆ ಏನೇನಿದೆಯೋ ಅವರ ಚಿತ್ತವನ್ನೆಲ್ಲ ತಂದು ಒಟ್ಟಿಗೆ ಹಾಕಿ ಒಂದೇನೋ ಎಳೆ ಕೊಡುತ್ತೆ. ಇಲ್ಲದೇ ಇರೋದನ್ನ ಯಾರು ಕೊಡ್ತಾರೆ, ಅದು ಕಲಾವಿದನೇ ಕೊಡಬೇಕು. ಸೊ ಇಲ್ಲದೇ ಇರೋ ಮಟ್ಟಿಗೆ ಒಂದು ದಿವಸ ಬರುತ್ತೆ ಅದು ಎ ಐ. ಸೊ ಅವಾಗ ಕಲಾವಿದನ ಮೆದುಳೇ ಬೇಕಾಗುತ್ತೆ. ಅದು ನಮಗೆ ಬಹಳ ಚೆನ್ನಾಗಿ ಗೊತ್ತು. ಇದು ಬಹಳ ಚೆನ್ನಾಗಿ ಹೇಳ್ತಾರೆ ಪ್ರಕಾಶ್ ಬೆಳವಡಿ ಅವರು, ಮೊನ್ನೆ ಒಂದು ಯಾವುದೋ ಮೀಟಿಂಗ್ನಲ್ಲಿ ಹೇಳಿದರು ಒಂದು ಇದರಲ್ಲಿ. ಸೊ ಯಮ ನಿಯಮ ಅಂತೆಲ್ಲ ಬರೋದು ಸಂಯಮ, ಯಮ ನಿಯಮ ಹೆಂಗೋ ಕಲ್ತ್ಕೊಂಡ್ಬಿಡುತ್ತೆ ಎ ಐ, ಸಂಯಮ ಅನ್ನೋದು ಕಲಿಬೇಕಾದ್ರೆ ಕಲಾವಿದರ ಹತ್ರನೇ ಇರಬೇಕು ಅಂತ ಬಹಳ ಅದ್ಭುತವಾಗಿ ಹೇಳಿದ್ರು ಅವರು. ಸೊ ಎ ಐ ವಿಲ್ ರೂಲ್ ಒಂದು ಲೆವೆಲ್ಗೆ, ಬಟ್ ಅಲ್ಲಿಂದ ಮೀರಿದ್ದು ಸಂಗೀತ ಆ್ಯಕ್ಚುಲಿ ನಿಜವಾದ ಸಂಗೀತ ಅದನ್ನು ಮೀರಿದ್ದು. ಆ ನಿಜವಾದ ಸಂಗೀತ ಬೇಕಂದರೆ ನಿಜವಾದ ಗುರುಗಳ ಹತ್ರನೇ ಹೋಗ್ಬೇಕು, ನಿಜವಾದ ಕಲಾವಿದರ ಹತ್ರನೇ ಹೋಗ್ಬೇಕು, ಅದಕ್ಕೆ ಬೇರೆ ದಾರಿನೇ ಇಲ್ಲ. ಸೊ ಅದಕ್ಕೋಸ್ಕರ ಧೈರ್ಯವಾಗಿರ್ಬೋದು. ನಾವು
1: ತುಂಬ ಜನಕ್ಕೆ ಈ ಪ್ರಶ್ನೆ ಕೇಳಿದ್ದೀನಿ, ಬಟ್ ಇಷ್ಟೊಂದು ಕ್ಲಾರಿಟಿ ಯಾರು ಕೊಟ್ಟಿರಲಿಲ್ಲ, ನಿಜವಾಗ ಕೊಟ್ಟಿರಲಿಲ್ಲ. ಎಲ್ಲರೂ ಸಂಯಮ ಕಳ್ಕೊಂಡಿರೋ ಜಾಸ್ತಿ ಅಂತ ಕಾಣುತ್ತೆ. ಏನಾಗ್ಬಿಡುತ್ತೆ, ಬರಲಿ ಬಿಡಿ, ಏನು ಬಂದರೆ
0: ಏನು ಬೇಜಾರಿಲ್ಲ,
1: ಬರಲಿ ಯಾರು ಯಾರಿಗೆ ಬೇಕೋ ಅವ್ರಿಗೆ ಅಡಾಪ್ಟ್

ಮಾಡ್ಕೊಳ್ಳಿ, ನಮಗೆ ಗೊತ್ತಿದೆ ನಾವು ಮಾಡ್ಕೋತೀವಿ ಅಂತ. ಸರ್, ನೀವು ಇಷ್ಟಪಟ್ಟಂಥ ಒಂದು ಗೀತೆ ಜೀವ ಹೂವಾಗಿದೆ ಭಾವ ಜೇನಾಗಿದೆ, ಈ ಹಾಡನ್ನು ಕೇಳೋಣ. ಹಾಡನ್ನು ಕೇಳಿ ನಿಮ್ಮ ಮಾತನ್ನು ಮುಂದುವರ್ಸೋಣ. ಸ್ನೇಹಿತರೆ, ನಮ್ಮ ಜೊತೆಯಲ್ಲಿ ಪ್ರವೀಣ್ ಡಿ ರಾವ್ ಅವರಿದ್ದಾರೆ. ಅವರಿಗೆ ಖಂಡಿತವಾಗಿ ಪ್ರಶ್ನೆ ಕೇಳ್ಬೋದು, ನಿಮ್ಮ ಪ್ರಶ್ನೆಯನ್ನು ಕೇಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಸಮಯ ನೋಡಿಕೊಂಡು. 9480901013 ಇಸ್ ದಿ ನಂಬರ್ 2 ಮೆಸೇಜ್. ಸ್ಟೇ ಟ್ಯೂನ್ಡ್ FM ರೈನ್ಬೋ.

0: ನೋ ಡೌಟ್ ಅಬೌಟ್ ದಟ್ ಎಫ್ ಎಂ ರೇನ್ಬೋ ಮ್ಯೂಸಿಕಲ್ ಯೋರ್ಸ್. ನಾನು ಸುಧೀಂದ್ರ ನಿಮ್ಮ ಜೊತೆಲಿ ಇದು ನವಿಲುಗರಿ ಕಾರ್ಯಕ್ರಮ. ಪ್ರವೀಣ್ ಡಿಯರ್ ಅವ್ರ ಜೊತೆ ಮಾತನಾಡ್ತಾ ಇದ್ದೀವಿ. ಅವ್ರ ಜೊತೆ ಮಾತನ್ನ ಬಂದು ಬಸೋಣ. ಪ್ಯಾನ್ ಇಂಡಿಯಾ ಆದಮೇಲೆ ಸಂಗೀತಗಾರರು ಕಲಾವಿದರಿಗೆ ಒಂದು ಹೊಸ ತಿರುವು ಸಿಕ್ಕಿದೆ ಅಂತ ನನ್ನ ಭಾವನೆ. ವಾಟ್ ಯು ವಾಂಟ್ ಟು ಸೇ ಸರ್?
1: ಖಂಡಿತವಾಗಿಯೂ ಖಂಡಿತವಾಗಿಯೂ, ಏಕೆಂದರೆ ಇವಾಗ ಜಗತ್ತು ಮುಂಚೆ ಇದ್ದಷ್ಟು ದೊಡ್ಡದಲ್ಲ, ಇವಾಗ ಬಹಳ ಚಿಕ್ಕದಾಗ್ಬಿಟ್ಟಿದೆ. ಇವಾಗ ನಮ್ಮ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಎಲ್ಲ ಈ ಫೋನೇ, ಸ್ಮಾರ್ಟ್ ಫೋನಿಂದನೇ ಎಷ್ಟು ಜನಕ್ಕೆ ಭಾಳ ಸುಲಭವಾಗಿ ಇವತ್ತು ನನಗೆ ಬೇಕು ಅಂದರೆ ಸೀದಾ ನ್ಯೂಜಿಲೆಂಡಿಗೆ ಯಾರಿಗೋ ಕಾಲ್ ಮಾಡ್ಬೋದು, ಇನ್ಯಾರಿಗೋ ಇನ್ನೆಲ್ಲೋ ಆಫ್ರಿಕಲ್ಲಿ ಕಾಲ್ ಮಾಡ್ಬೋದು. ಇಮ್ಮಿಡಿಯೇಟ್ ನಾವು ಕನೆಕ್ಟ್ ಮಾಡಿ ರೆಕಾರ್ಡಿಂಗೇ ಮಾಡ್ಬೋದು. ಇವಾಗ ನಮ್ಮ ಮನೆಯಲ್ಲೇ ನನ್ನ ಮಗ ರೆಕಾರ್ಡ್ ಮಾಡ್ತಾ ಇರ್ತಾನೆ, ಅವನು ಮನೆಯಲ್ಲೇ ಕೂತಿರ್ತಾನೆ, ಎಲ್ಲೋ ನ್ಯೂಜಿಲೆಂಡ್ನಲ್ಲಿ ಯಾವುದೋ ಟ್ರಂಪೆಟ್ ಪ್ಲೇಯರ್ ಜೊತೆ ವರ್ಕ್ ಮಾಡ್ತಾ ಇರ್ತಾನೆ ಆನ್ಲೈನ್. ಸೊ ಇಲ್ಲಿ ರೆಕಾರ್ಡ್ ಮಾಡ್ತಿರ್ತಾನೆ, ಅಲ್ಲಿ ನೋಡಿಸ್ತಾ ಇರ್ತಾರೆ ಅವರು. ಆ ಅಷ್ಟಿದ್ದಾಗ ಇವಾಗ ನಾವು ಇಡೀ ಗ್ಲೋಬಲಿ ಆ ಥರ ಯೋಚನೆ ಮಾಡಿದಾಗ ಇನ್ ಪ್ಯಾನ್ ಇಂಡಿಯಾ ಬಗ್ಗೆ ಡೆಫಿನೆಟ್ಲಿ, ಆ್ಯಂಡ್ ನಮಗೆ ವಿ ಆರ್ ರಿಯಲಿ ಬ್ಲೆಸ್ಡ್. ನಮಗೇನಂದರೆ ಇಂಡಿಯಾನಲ್ಲಿ ನಮ್ಮಲ್ಲಿರುವಂಥ ಜನಪದ ಟ್ರೆಷರೇ ಎಷ್ಟಿದೆ, ಟ್ರೈಬಲ್ ಟ್ರೆಷರ್ ಎಷ್ಟಿದೆ, ಅಲ್ಲಿಂದ ಉದ್ಭವ ಆಗಿರುವಂಥ ಕ್ಲಾಸಿಕಲ್ ಟ್ರೆಷರ್ ಎಷ್ಟಿದೆ, ಅದನ್ನೆಲ್ಲ ಲೆಕ್ಕ ಹಾಕೋದಕ್ಕೇ ಮೂರ್ನಾಲ್ಕು ಜೀವಮಾನ ಬೇಕು. ಸೊ ಹಾಗಾಗಿ ಯಾವುದೋ ಒಂದೇಳೆ ಇಟ್ಕೊಂಡ್ರೂ ನಮ್ಮ ಜೀವ ಎಲ್ಲ ಕಳೆದು. ಸೊ ಆ ರೀತಿಯಲ್ಲಿ ನಮ್ಗೆ ಇವತ್ತು ನಾವು ಬರೀ ಕರ್ನಾಟಕ ಸೀಮಿತ ಅಂದರೆ ಇಲ್ಲಿ ನಾವು ಅದೇ ಹೇಳ್ತೀವಿ, ಭಾವಗೀತೆ ಅಂತ ಒಂದು ಸುಗಮ ಸಂಗೀತ ಒಂದು ತೊಗೊಂಡ್ರೆ ಎಲ್ಲ ಕನ್ನಡದ್ದು ಸಾಹಿತ್ಯದ ಬೇಸ್ಡ್ ಇರೋವಂಥ ಸಂಗೀತ ಬಿಟ್ಟರೆ ಬಾಕಿ ಎಲ್ಲ ಸಂಗೀತ ಕೂಡ ನ್ಯಾಷನಲ್ ಲೆವೆಲ್ನಲ್ಲಿ ಆರಾಮಾಗಿ ಯಾರ ಜೊತೆ ಬೇಕಾದ್ರೂ ಸುಲಲಿತವಾಗಿ ಸುಗಮವಾಗಿ ನಾವು ಸಂವಾದ ನಡೆಸ್ಬೋದು ಅಂತಹ ಸಂಗೀತ ಇರೋದು. ಸೊ ಪ್ಯಾನ್ ಇಂಡಿಯಾ ಇಸ್ ಆಲ್ವೇಸ್ ಗುಡ್, ಬಿಕಾಸ್ ನಮಗೆ ಇಲ್ಲಿಂದ ಹೋದಾಗ ನಮ್ಗೆ ಎಲ್ಲಿ ಹೋದ್ರೂ ಒಂದು ಸನ್ಮಾನ ಸಿಗುತ್ತೆ ನಮಗೆ, ಅವರು ಅದರಿಂದ ಬರಮಾಡ್ಕೋತಾರೆ. ದಟ್ಸ್ ಎ ಗ್ರೇಟ್ ಥಿಂಗ್.
0: ಅಥವಾ ಅಲ್ಲಿ ಅದೇನಾಗುತ್ತೆ ಅಂದರೆ ಸುಮಾರು 20-30 ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಇದ್ದಾಗ ಒಂದು ಮಟ್ಟದಲ್ಲಿ ನಾನು ಬೇರೆಯವ್ರು ಗುರುತಿಸಲಿಲ್ಲ ಅನ್ನೋ ನೋವು ಆ ಭಾವನೆ ಪ್ರವೀಣ್ ಡಿ ರಾವ್ ಅವ್ರ ಹತ್ರ ಇದೆಯಾ?
1: ಇಲ್ಲ, ನಾನು ಇವತ್ತು ಇತ್ತೀಚೆಗೆ ನಾನು ಮೊದಲಿಂದನೂ ಅಷ್ಟೇ, ಸುಮಾರು ಒಂದು 10-12 ವರ್ಷದಿಂದನೂ ಎಲ್ಲೇ ಹೋದರೂ ಕೂಡ ನಿಮ್ಮ ಬಗ್ಗೆ ಕೇಳಿದ್ವಿ, ನಿಮ್ಮನ್ನು ಭೇಟಿ ಆಗಿಲ್ಲ ಅಂತ ಹೇಳೋರು ಅಷ್ಟು ಜನ ಇರ್ತಾರೆ.

0: ಭೇಟಿ ಆಗೋಕ್ಕಾಗದೇ ಇರ್ಬೋದು ಫಿಸಿಕಲ್ ಆಗಿ, ಆದರೆ ನಿಮ್ಮ ಕೆಲಸ ನೋಡಿದ್ದೀವಿ, ಕೇಳಿದ್ದೀವಿ, ನಿಮ್ಮನ್ನು ನೋಡಿರಲಿಲ್ಲ ಅಂತ. ಸೊ ಕೆಲಸ ಓಡಾಡಿದೆ ಅಂತ ಹೇಳಿದ್ರೆ ದಟ್ಸ್ ಪ್ಯಾನ್ ಇಂಡಿಯಾ ವರ್ಕ್ ಆಗಿರುವಂಥ ವಿಷಯ ಅದು.
1: ಅಲ್ಲ, ನಾನು ಯಾಕೆ ಹೇಳಿದೆ ಅಂದರೆ, ನಾನು ಆಗಲೇ ಹೇಳ್ತಾ ಕರ್ನಾಟಕ ಕಲಾಶ್ರೀ ಅದೊಂದು ಗೌರವ. ಇಂಥ ಪುರಸ್ಕಾರಗಳು ರಾಷ್ಟ್ರೀಯ ಮಟ್ಟದಲ್ಲಿ ನನಗೆ ಬಂದಿಲ್ಲ ಅಥವಾ ನನ್ನನ್ನು ತಲುಪಿಲ್ಲ ಅನ್ನೋ ನೋವು ಭಾವನೆ?
0: ಖಂಡಿತವಾಗಿಲ್ಲ, ಯಾಕೆಂದರೆ ನನಗೆ ತಿಳಿದಂತೆಯೇ ನನ್ನ ಹಿಂದೆ ಸುಮಾರು 100,000+ ಜನದ ಹೆಸರು ನಾನೇ ಸೀದಾ ಬರ್ಕೊಡ್ಬೋದು ನಿಮಗೆ. 100,000 ಹೇಳಿದ್ರು 1,000 ಅಂತ ಡೆಫಿನೆಟ್ಲಿ. ಸೊ ಅಷ್ಟು ಸೀನಿಯರ್ಸು ನಾನು ನೋಡಿ ಆರಾಧಿಸಿ ಬೆಳೆದಿರೋಂಥವ್ರೆ ಅಷ್ಟು ಜನ ಇದ್ದಾಗ ಸನ್ಮಾನ ಬರಬೇಕು ಅಂದರೆ ಎಲ್ಲ ಬರುತ್ತೆ, ಯಾವಾಗಲೂ ಬರಬೇಕು ಅಷ್ಟೇ. ಬಟ್ ಇಷ್ಟು ಜನನ ದಾಟಲೇಬೇಕು ನನ್ನ ಮನಸ್ಸಲ್ಲಿ, ಯಾಕೆಂದ್ರೆ ಅಂಥವೆಲ್ಲ ಇಲ್ಲದೆ ನಾವು ಎಕ್ಸ್ಪೆಕ್ಟ್ ಮಾಡೋದು, ನಾವು ಕೆಲಸ ಮಾಡಿರೋದು ಬೇರೆ ವಿಷಯ. ಬಟ್ ಸನ್ಮಾನ ಯಾರು ಸನ್ಮಾನ ಕೊಟ್ಟರೆ ಅಥವಾ ಯಾವುದಾದ್ರು ಒಂದು ಗೌರವ ಸಿಕ್ಕಿದ್ರೆ ಬೇಡ ಅಂತಲ್ಲ, ಆದರೆ ನನಗೆ ಮನಸ್ಸಿನಲ್ಲಿ ನನಗಿಂತ ಹಿಂದೆ 1,000 ಜನ ಇದ್ದಾರೆ ಡೆಫಿನೆಟ್ಲಿ ಮಿನಿಮಮ್ ಅಂತ ಗೊತ್ತು. ಸೊ ಹಾಗಾಗಿ ನನಗೆ ಯಾವ ನೋವು ಇಲ್ಲ, ಯಾವ ನಾನು ಅದಕ್ಕೋಸ್ಕರ ಯಾವ ಕಾಯ್ತಾನೂ ಇಲ್ಲ.
1: ಆರ್ಟಿಸ್ಟ್ ಆರ್ಟಿಸ್ಟ್ ಆಗಿರ್ಬೇಕು ಅನ್ನೋದಕ್ಕೆ ಇವರ ಎಕ್ಸಾಂಪಲ್, ಇವರ ಬೆಸ್ಟ್ ಎಕ್ಸಾಂಪಲ್. ಇನ್ನು ನಿಮ್ಮ ಪ್ರಕಾರ ನೀವು ಶಾಸ್ತ್ರೀಯ ಸಂಗೀತವಾಗಿ ಶಾಸ್ತ್ರೀಯ ಬದ್ಧವಾಗಿ ಕಲಿತ ಮೇಲೆ ನಿಮ್ಮನ್ನು ತುಂಬ ಖುಷಿ ವಿಚಾರ ಅಂದರೆ, ನನಗೆ ಎಲ್ಲ ವೇದಿಕೆಯಲ್ಲಿ ನೋಡ್ತಾ ಇರ್ತೀನಿ, ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದ್ರೆ ಅಲ್ಲೂ ಇರ್ತೀರಿ, ಭಾವಗೀತೆ ಅಲ್ಲೂ ಇರ್ತೀರಿ, ಜೊತೆಗೆ ಫಿಲ್ಮಿ ಸ್ಟೈಲ್ ಅಂತ ಬಂದರೆ ಅಲ್ಲೂ ಇರ್ತೀರಿ. ಹೇಗೆ ನಿಮ್ಮನ್ನು ಅಡಾಪ್ಟ್ ಮಾಡ್ಕೊಂಡಿದ್ರಿ ಸರ್ ಎಲ್ಲದಕ್ಕೂ?
0: ಇದು ಶಾಸ್ತ್ರೀಯ ಅನ್ನೋದೊಂದು ಗ್ರಾಮರ್, ಅದೊಂದು ಇವಾಗ ನಮಗೊಂದು ಭಾಷೆ ಕಲಿತ ಹಾಗೆ. ಸೊ ಭಾಷೆ ಕಲಿತಾಗ ನಾವು ಯಾವ ಕತೆ ಬೇಕಾದ್ರೆ ಹೇಳ್ಬೋದು. ಸೊ ಶಾಸ್ತ್ರೀಯ ಸಂಗೀತ ನಾವು ಕಲಿತ್ರೆ ಏನಂದರೆ ಯಾವ ಕತೆ ಬೇಕಾದ್ರೆ ಹೇಳೋದು ಒಂದು ಸಾಮರ್ಥ್ಯ ಬರುತ್ತೆ ಅಂತ. ಇವಾಗ ನಮ್ಮ ದೃಷ್ಟಿನಲ್ಲಿ ಇವಾಗ ನನಗೆ ಶಾಸ್ತ್ರೀಯ ಕಲಿತಿದ್ರಿಂದ ಏನಾಯಿತು ಅಂತ ಹೇಳಿದ್ರೆ, ಇವಾಗ ನಾನೆಲ್ಲೋ ಹೋದೆ ಹೊರಗಡೆ, ಇವಾಗ ಐರಿಷ್ ಯಾವುದೋ ಒಂದು ಅವ್ರು ನುಡಿಸಿದ್ರು, ಅವರು ನಮಗೆ ಬೇಕಾದಂಥ ಸ್ವರಗಳು ಅವ್ರು ನಮ್ಗೆ ಹೇಳಲ್ಲ, ನುಡಿಸಿ ತೋರಿಸ್ತಾರೆ. ಆದರೆ ಅದು ಮ್ಯಾಪ್ ಇಮ್ಮಿಡಿಯೇಟ್ಲಿ ನನ್ನ ಸ್ವರದಲ್ಲಿ ನಾನು ಮಾಡ್ಕೊಂಡು ಇಮ್ಮಿಡಿಯೇಟ್ಲಿ ನಾನು ನುಡಿಸ್ಬೋದು ವಾಪಸ್. ಸೊ ಅದು ನನಗೆ ಗೊತ್ತಾಗಿದ್ದೇನೆಂದರೆ ನನ್ನ ಶಾಸ್ತ್ರೀಯ ಸಂಗೀತದಿಂದ. ಸೊ ಆ ಶಾಸ್ತ್ರೀಯ ಸಂಗೀತದಿಂದ ಯಾವುದೇ, ಇವಾಗ ನಾನು ಫಿಲ್ಮ್ ಸಾಂಗ್ ನೋಟೇಷನ್ ಬರೆಯೋಗಾದರೂ ನನ್ನ ಶಾಸ್ತ್ರೀಯ ನೋಟೇಷನೇ ನಾನು ಬರ್ಕೊಳ್ಳೋದು, ಜನಪದ ಸಂಗೀತ ಬರ್ಕೊಂಡ್ರು ಕೂಡ ಶಾಸ್ತ್ರೀಯ ನೋಟೇಷನೇ ಬರ್ಕೊಳ್ಳೋದು. ಸೊ ಶಾಸ್ತ್ರೀಯ ಭಾಷೆ ಅನ್ನೋದು ಇಟ್ಸ್ ಎ ಲ್ಯಾಂಗ್ವೇಜ್, ಇಟ್ಸ್ ಎ ವ್ಯಾಕರಣ. ಸೊ ಎಲ್ಲ ಕತೆ ಯಾವ ಸ್ಟೋರಿ ಬೇಕಾದ್ರೆ ಹೇಳ್ಬೋದು. ನಾನು 1992 ನಾನು ಕೆನಡಾಗೆ ಫಸ್ಟ್ ಟೈಮ್ ಹೋದಾಗ ಅಲ್ಲಿ ಪ್ರಾಜೆಕ್ಟ್ ಇದ್ದದ್ದು 4 Horsemen ಅಂತ ಬೈಬಲ್ದು. ನಾನು ಯೋಚನೆ ಮಾಡ್ತೀನಿ ಇಂಡಿಯನ್ ಮ್ಯೂಸಿಕ್ನಲ್ಲಿ ಬೈಬಲ್ ಹೆಂಗೆ ಹೇಳ್ತಾರೆ, ನನಗೆ ಅವಾಗ ಇನ್ನೂ ಹೊಳೆದಿರಲಿಲ್ಲ ನನ್ನ ತಲೆಗೆ. ಸೊ ಯಾವ ಭಾಷೆ ಆದ್ರೇನು, ಬೈಬಲ್ನಲ್ಲಿರುವಂಥ ಕತೆ ಆದ್ರೇನು, ಮಹಾಭಾರತದಲ್ಲಾದ್ರೇನು, ಬಟ್ ಸಂಗೀತ ಸಂಗೀತ ನೃತ್ಯ ನೃತ್ಯ ಕಲೆ ಕಲೆ ಒಂದು ಭಾಷೆ ಅಂತ. ಸೊ ಅಲ್ಲಿಂದ ನಾನು ನೋಡಿದಾಗ ನಮ್ಮ ಶಾಸ್ತ್ರೀಯ ಸಂಗೀತ ಹಾಗೆ ನಮಗೆ ಒಂದು ಫ್ಯಾಂಟಾಸ್ಟಿಕ್ ವ್ಯಾಕರಣ ಕೊಟ್ಟರುವಂಥದ್ದು. ಅದು ಯಾವ ಭಾಷೆ ಬೇಕಾದ್ರೆ ಯಾವ ಕತೆ ಬೇಕಾದ್ರೆ ಹೇಳ್ಬೋದು.
1: ಫ್ಯಾಂಟಾಸ್ಟಿಕ್. ಅಲ್ಲ, ನಿಮ್ಮ ಎಕ್ಸ್ಪ್ಲನೇಷನ್ ತುಂಬ ಚೆನ್ನಾಗಿದೆ. ಆ ಕೇಳಿದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ, ನೀವು ಪೂರ್ತಿ ಮಾಡಲ್ಲ ಕೆಲವು ವಿಷಯಗಳನ್ನು. ಅಲ್ಲ, ಯಾಕೆ ಅಂತಂದರೆ ಶಾಸ್ತ್ರೀಯ ನಿಮಗೂ ಗೊತ್ತಿರುತ್ತೆ, ಅದು ನಿಮ್ಗೆ ಗೊತ್ತಿದೆ, ಅದು ಗೊತ್ತಿರುತ್ತೆ ಅಲ್ಲ, ಗೊತ್ತಿದೆ. ಶಾಸ್ತ್ರೀಯವಾಗಿ ಬರೀ ಶಾಸ್ತ್ರೀಯ ಅಂದರೆ ಶಾಸ್ತ್ರೀಯದಲ್ಲೇ ಇರ್ತಾರೆ, ಭಾವಗೀತೆ ಅಂದರೆ ಭಾವಗೀತೆಯಲ್ಲಿ ಇರ್ತಾರೆ, ಸಿನಿಮಾ ಅಂದರೆ ಸಿನಿಮಾದಲ್ಲಿ ಇರ್ತಾರೆ. ಸೊ ಎಲ್ಲ ಕಡೆ ಓಡಾಡಿ ಬಂದವರು ತುಂಬ ವಿರಳ, ಆ ವಿರಳರಲ್ಲಿ ನೀವು ಇದ್ದೀರಿ ಅನ್ನೋದು ನನ್ನ ಭಾವ.
0: ಅದು ಒಂದಿದೆ, ಅವ್ರು ಹೇಳ್ತಾರಲ್ಲ ನಮಗೆಲ್ಲ ಜ್ಯಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ, ಆಗಿರೋ ಸಾಧ್ಯತೆಯೂ ಇರುತ್ತೆ ಅಂತ. ಎಷ್ಟೋ ಜನ ಒಂದು ಜಾನರ್ಗೇನೆ ಇದ್ದರೂ ಕೂಡ ಒಂದು ಜೀವಮಾನದಲ್ಲಿ ಅದಕ್ಕೆ ಬೇಕಾದಂಥ ಒಂದು ಸಾರ್ಥಕತೆ ತರಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ವಿಷಯ ಇದೆ. ಇದು ಸಂಗೀತ ಒಂದೊಂದು ಸಾಗರ ಅಂತ ಹೇಳಿದ್ರೆ ಇದರಲ್ಲೂ ಆ ದೊಡ್ಡ ದೊಡ್ಡ ಸಾಗರದಲ್ಲಿ ಇದೊಂದು ಚಿಕ್ಕ ಚಿಕ್ಕ ಸಾಗರ ಇದ್ದಾಗೆ, ಬರೀ ಭಾವಗೀತೆ ಅನ್ನೋ ಒಂದು ಪ್ರಪಂಚ ತಗೊಂಡ್ರೆ ಅದಕ್ಕೆ ಜೀವಮಾನ ಉದ್ದಕ್ಕೂ ಬೇಕು. ಆದರೆ ನಮ್ಮಂಥ ಕೆಲವರು ಏನಂದರೆ ನಮಗೊಂದು ಅವಕಾಶ ಬಂದಿರುತ್ತೆ, ಹಾಗೂ ನಾವು ಜ್ಯಾಕ್ ಆಫ್ ಆಲ್ ಯಾವುದನ್ನು ಮಾಸ್ಟರ್ ಮಾಡೋಕ್ಕೆ ಆಗದೇ ಇರುವಂಥ ಸಂದರ್ಭನೂ ಇರುತ್ತೆ, ಯಾಕೆಂದರೆ ನಮ್ಗೆ ಸಮಯ ಕೊಡೋದಕ್ಕೆ ಆಗೋದಿಲ್ಲ. ಆದರೆ ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ, ಎಲ್ಲ ರೀತಿ ಸಂಗೀತನೂ ಇಷ್ಟ ನನಗೆ. ಚಲನಚಿತ್ರ ಸಂಗೀತ ಇಷ್ಟ, ಜನಪದ ಸಂಗೀತ ಇಷ್ಟ, ಆಮೇಲೆ ಈ ಟ್ರೈಬಲ್ ಮ್ಯೂಸಿಕ್ ತುಂಬ ಇಷ್ಟ. ನಾನು ಸುಮಾರು ಕಡೆ ವರ್ಕ್ಶಾಪ್ಸ್ಗೆ ಹೋಗಿದ್ದೀನಿ, ಕಲಿಯೋಕ್ಕೆ ಅಂತಲೇ ಹೋಗಿದ್ದೀನಿ. ಅಂದರೆ ಅವರು ನನಗೆ ಯಾರೋ ಕಮಿಷನ್ ಮಾಡಿರ್ತಾರೆ, ಇವ್ರ ಜೊತೆ ವರ್ಕ್ ಮಾಡಿ ಅವ್ರ ಹತ್ರ ಏನು ಮಾಡಿಸ್ಬೇಕು ನೋಡಿ ಅಂತ. ಆದರೆ ಆ ವರ್ಕ್ಶಾಪ್ ಬೇಸಿಕಲಿ ನಾನು ತೊಗೊಳ್ಳೋದೆ ನಾನು ಕಲಿಯೋಕ್ಕೆ, ಬಿಕಾಸ್ ಅವ್ರು ಯಾಕೆ ಏನು ಒಂದು ಡಾಕ್ಯುಮೆಂಟೇಷನ್ ಇಲ್ಲದೇ ಅವ್ರು ನುಡಿಸೋದಕ್ಕೆ ಸಾಧ್ಯ ಆಗ್ತಿದೆ ಅಂದರೆ ಅವರು ಹೇಳ್ಕೊಡೋದು ಹೇಗೆ ಮಕ್ಕಳಿಗೆ, ಅದನ್ನು ಕಲಿಯೋದಕ್ಕೋಸ್ಕರ ಎಷ್ಟೋ ಕಡೆ ಹೋಗಿದ್ದೀನಿ. ಸೊ ಹಾಗಾಗಿ ನಮ್ಮ ಭಾರತದಲ್ಲಂತೂ ಇದ್ದಿದ್ದೆ ಎಷ್ಟೋ ವಿಶೇಷವಾದಂಥ ಕಾರ್ಯಕ್ರಮಗಳು, ಇಂಥ ಜಾನರ್ಸ್ ಇದೆ. ಇನ್ನು ಇಡೀ ಜಗತ್ತು ನೋಡಿಕೊಂಡ್ರೆ ಅತ್ಯಂತ ಅದ್ಭುತವಂತ ಅನುಭವ ಪಡಿತಾ ಇದ್ದೀನಿ. ನನಗೆ ನಿಜವಾಗ್ಲೂ ಭಾಳ ಕ್ಷಣ ಕ್ಷಣಕ್ಕೂ ಆನಂದ ಅನುಭವಿಸ್ತಾ ಇದ್ದೆ, ನಾನು ಹೇಳೋದಕ್ಕಾಗಲ್ಲ ಇದು. ಅಷ್ಟು ಒಂದು ಕಂಟೆಂಟ್ಮೆಂಟ್ ನನಗೆ, ಎನಿ ಸೆಕೆಂಡ್ ಈಸ್ ಓಕೆ ಫಾರ್ ಮೀ ಅನ್ನೋ ಥರ ಅಷ್ಟು ಕಂಟೆಂಟ್ ನಂದೆಲ್ಲ, ಐ ಆಮ್ ರೆಡಿ ಅನ್ನೋ ಥರ ಇದೆ. ಅಷ್ಟು ಸಂತೋಷವಾಗಿ ಆನಂದವಾಗಿದ್ದೀನಿ ನಾನು.
1: ಕುಟ್ಕೊಂಡು ನಿಮ್ಮ ಮಾತಲ್ಲಿ ಅದು ಖಂಡಿತ ಕೇಳಿಸುತ್ತೆ, ಅವ್ನು ಕಾಣಿಸುತ್ತೆ ಕೂಡ ನನಗೆ. ಹೌದು, ನನ್ನ ಜೀವನ ಸಂಗೀತದಲ್ಲಿದ್ದಕ್ಕೆ ಸಾರ್ಥಕ ನಾನು ಇಂಥ ಒಂದು ಕಾನ್ಸರ್ಟ್ ಅಟೆಂಡ್ ಆದೆ ಅಂತ. ವಿಚ್ ಒನ್ ಇಸ್ ದಟ್ ಒನ್ ಸರ್?
0: ಅಯ್ಯೋ ಆ ಥರ
1: ತುಂಬ ಇದೆ. ಹೌದು, ಆರಂಭದಲ್ಲಿ ಹೇಳಿದೆ 192 ಒಂದು 3 ಕಂಟ್ರಿ ಬಿಟ್ಟುಬಿಡಿ ಅಂತ ಹೇಳಿದೆ.
0: ನಾನು ಆ್ಯಕ್ಚುಲಿ ಒಂದು ಚಿಕ್ಕೋರಿ

0: ತೊಗೊಬ್ರಿದ್ದಾರೆ. ಅವರು ಜಾಜ್ನಲ್ಲಿ ಇವಾಗ ನಮ್ಗೆ ಹೇಗೆ ತ್ಯಾಗರಾಜರು ಪುರಂದರದಾಸರು ಇದ್ದಾಗೆ ಜಾಜ್ಗೆ ಅಥವಾ ವೆಸ್ಟರ್ನ್ ಮ್ಯೂಸಿಕ್ಗೆ ಅವರು ಕಂಪೋಸಿಷನ್ ಆ ಥರ ಒಬ್ಬ ಜಾಜ್ ಮ್ಯೂಸಿಷಿಯನ್ ಅಥವಾ ಈ ಥರ ಒಂದು ಸಂಗೀತಗಾರ ಪಾಶ್ಚಿಮಾತ್ಯ ಸಂಗೀತದಲ್ಲಿ ಈ ಥರ ಅವನು ಒಳ್ಳೆ ಸಂಗೀತಗಾರ ಅಂತ ಹೇಳಿದ್ರೆ ಅವರ ಕಂಪೋಸಿಷನ್ ಅವ್ರು ನೋಡಿಸ್ಬೇಕು ಅಂತ. ಈ ಥರದ ಒಂದು ಭಾಳ ದಿಗ್ಗಜ ಅಂದರೆ ಎಂತೆಂಥೋ ಎಷ್ಟೋ ನನ್ನ ತುಂಬ ಚಿಕ್ಕ ವಯಸ್ಸಿಂದ ಕೇಳ್ಕೊಂಬಂದಿರೋಂಥವ್ರು ಒಂದ್ಸಲಿ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ನಾವು ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಹೀಗೆ ವಾರ್ಯಶ್ರೀ ಮುಖಾಂತರ ನಮಗೆ ಅವರಿಂದ ಒಂದು ಕರೆಯೋಲೆ ಬಂತು, ಒಂದು ಇನ್ವಿಟೇಷನ್ ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಅಂತ. ಬನ್ನಿ ಮಾತ್ರ ಅಲ್ಲ, ಅವ್ರು ನಮ್ಗೆ ಬ್ಯಾಕ್ ಸ್ಟೇಜ್ ಪಾಸ್ ಕೊಟ್ಟು ಅವ್ರನ್ನ ಪರ್ಸನಲಾಗಿ ಮೀಟ್ ಮಾಡೋಕ್ಕೆ. ಆ ಕಾರ್ಯಕ್ರಮ ನೋಡಿದ್ವಿ ನಾವೆಲ್ಲ ಚಿಕ್ಕ ವಯಸ್ಸಿಂದ, ನಾವು ಎಲ್ಲರ ಮನೇಲೂ ಫೋಟೋ ಆಗಿ ನೋಡಿದಂಥ ಅನೇಕ ಅಗ್ರಗಣ್ಯರು ಅಲ್ಲಿ ಕಾರ್ಯಕ್ರಮದಲ್ಲಿ ನಡೆಸಿದ್ರು. ಒಂದು ಸ್ಟೇಡಿಯಂ ಥರ ಇತ್ತದು, ಅಲ್ಲಿ ನಮಗೆ ಮುಂದೆನೇ ಒಂದು ಜಾಗ ಮಾಡಿಕೊಡ್ತಿದ್ರು. ಅದಾದಮೇಲೆ ಹಿಂದೆ ಹೋಗಿ ಅವ್ರ ಹತ್ರ ಮಾತಾಡಿ ಅವರ ಆಶೀರ್ವಾದ ಅಂದರೆ ಎಂಥ ಅದ್ಭುತ. ಇದು ನಮ್ಮ ಶಾಸ್ತ್ರೀಯ ಸಂಗೀತ ಅಲ್ಲವೇ ಅಲ್ಲ, ಆದರೆ ಎಂಥ ಮುಗ್ಧತೆ ಇದೆ ಅವರ ಸಂಗೀತದಲ್ಲಿ, ಎಂಥ ಒಂದು ಪ್ಯಾಷನ್ ಇದೆ. ಅವರು ಆಗಲೇ ತುಂಬ ವಯಸ್ಸಾಗಿತ್ತು, ಇವಾಗಿಲ್ಲ ನಮ್ಮ ಜೊತೆ ಅವರು. ಅಷ್ಟು ವಯಸ್ಸಿನಲ್ಲಿ ಯಾವ ರೀತಿ ನುಡಿಸಿದ್ರು ಅಂತ ಯೋಚನೆ ಮಾಡಿದ್ರೆ ಅದು ಒನ್ ಆಫ್ ದ ಮೈ ಬೆಸ್ಟ್ ಕಾನ್ಸರ್ಟ್ಸ್ ಅದು. ಅದಾದಮೇಲೆ ಅದಲ್ಲದೇ ನಾವು ವಸಂತ ಹಬ್ಬದಲ್ಲಿ ಒಂದ್ಸರಿ ನೋಡಿದಾಗ ಝಾಕಿರ್ ಹುಸೇನ್ ಅವರು, ಬ್ರಿಜು ಮಹಾರಾಜ್ ಅವರು, ಕೇಲುಚರ್ ಮಹಾಪಾತ್ರ ಅವರು, ಅವರೆಲ್ಲ ಇದ್ದ ಒಂದು ಕಾಲದಲ್ಲಿ ಅನಿರೀಕ್ಷಿತವಾಗಿ ನಾವು ಎಕ್ಸ್ಪೆಕ್ಟ್ ಮಾಡದೇನೆ ಅಲ್ಲಿ ಅವರು ಪ್ಲ್ಯಾನ್ ಮಾಡದೇ ಇದ್ದಿದ್ದ ವಿಷಯಗಳೆಲ್ಲ ನಡೆದೋಯ್ತು. ಯಾಕೆಂದ್ರೆ ಕಲಾವಿದರು ಜೊತೆಗೆ ಸೇರ್ಬಿಟ್ರೆ ಈ ಥರ. ಅವರು ಒಬ್ರು ಯಾರೋ ಒಂದು ಪ್ರಶ್ನೆ ಕೊಟ್ಟರು, ಇಬ್ಬರು ಅಲ್ಲೇ ಮಾಡಬೇಕಂತ ಆಶು ಪ್ರಶ್ನೆ ಅಲ್ಲೇ. ಬ್ರಿಜು ಮಹಾರಾಜ್ ಇದ್ದರು, ಕೇಲುಚರಣ್ ಮಹಾಪಾತ್ರ ಇದ್ದರು, ಈ ಕಡೆ ಝಾಕಿರ್ ಹುಸೇನ್ ಅವರು ಇದ್ದರು. ಅವರು ನೀವಿಬ್ಬರೂ ಗೋಪಿಕೆಯರಾಗಿದ್ದರೆ ಹೇಗೆ ಕೃಷ್ಣನ ಆಟಾಡಿಸ್ತೀರಿ ಅಂತ ಅವರಿಬ್ಬರು ಶುರು ಮಾಡಿಕೊಂಡ್ರು. ನಿಲ್ಸಕ್ಕೆ ಗೊತ್ತಾಗ್ತಿಲ್ಲ ಅವರಿಗೆ, ಯಾಕೆಂದರೆ ಅವರವರ ಮನೋಧರ್ಮ ಯಾವ ರೀತಿ ಇದೆ ಅಂದರೆ ಇವರು ಆ ಮಗುನ ತೊಗೊಂಡು ಸ್ನಾನ ಮಾಡಿಸ್ತಾರೆ, ಇವರು ಅದನ್ನು ತೊಗೊಂಡೋಗಿ ತಿನ್ನಿಸ್ತಾರೆ, ಅದನ್ನಾದ್ಮೇಲೆ ಇವ್ರು ತೊಗೊಂಡೋಗಿ ಆಟಾಡಿಸ್ತಾರೆ, ಅದು ಮಾಡಿದ್ಮೇಲೆ ಅದು ನಡೀತಾನೆ ಇದೆ. ಅದಕ್ಕೆ ಇವರಿಬ್ಬರು ಡ್ಯಾನ್ಸ್ ಮಾಡ್ತಿರೋದಕ್ಕೆ ಅಲ್ಲಿ ಅವ್ರು ನುಡಿಸ್ತಾ ಇರೋದು, ಅದು ನೋಡಿದ್ರೆ ಯಾರು ಎಲ್ಲಿಂದ ಹುಟ್ಟಿಸ್ತಾ ಇದ್ದಾರೆ, ಯಾರು ಎಲ್ಲಿಂದ ಏನು ನುಡಿಸ್ತಾ ಇದ್ದಾರೆ, ಯಾರ್ದು ಯಾರು ಫಾಲೋ ಮಾಡ್ತಾರೆ ಗೊತ್ತಾಗ್ತಿಲ್ಲ. ಆದರೆ ಪರ್ಫೆಕ್ಟ್ ಕಾನ್ಸರ್ಟ್.
1: ಓಕೆ ಓಕೆ.
0: ಅವರವರ ಸಾಧನೆ ಎಷ್ಟು ಮಟ್ಟಕ್ಕೆ ತಂದಿದೆ ಅಂದರೆ ಯಾವ ರೀತಿ ರಿಹರ್ಸಲ್ ಇಲ್ಲದೇ ಪರ್ಫೆಕ್ಟ್ ಕಾನ್ಸರ್ಟ್ ನಡೀತಿದೆ. ದಟ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಾನ್ಸರ್ಟ್ಸ್ ಇನ್ ಮೈ ಲೈಫ್.
1: ಫ್ಯಾಂಟಾಸ್ಟಿಕ್. ಅಲ್ಲ, ನೀವೇನು ಹೇಳಿದ್ರು ಅದನ್ನೆಲ್ಲ ಚಿತ್ರಣವಾಗಿ ನನ್ನ ಮುಂದೆ ಬಂತು ಹೊರತು ಯಾವುದು ಹೋಗಲಿಲ್ಲ. ಅಂದರೆ ಆ ಚಿತ್ರಣ ಕಣ್ಣಿ ಕೆಟ್ಟದಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ನೀವು. ಸ್ನೇಹಿತರೆ ನಮ್ಮ ಜೊತೆಯಲ್ಲಿ ಪ್ರವೀಣ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಈಗ ಒಂದು ಕತೆ ಕೇಳೋಣ ಹಾಗಿದ್ರೆ.

wellness or illness by choice. Visit avichya.com. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಎಫ್ ಎಂ ರೈನ್ಬೋ ಮ್ಯೂಸಿಕಲಿ ಯು ಎಸ್ ನೋ ಡೌಟ್ ಅಬೌಟ್ ದಟ್. ನಾವು ನವಿಲುಗರಿ ಕಾರ್ಯಕ್ರಮದಲ್ಲಿ ಪ್ರವೀಣ್ ಡಿ ರಾವ್ ಅವ್ರ ಜೊತೆ ಮಾತನಾಡ್ತಾ ಇದ್ವಿ. ಅವರ ಜೊತೆ ಮಾತನಾಡ್ತಾ ಸಿಂಧು ಅವರು ಮಗಳು ಜಾನಕಿಯ ಹಾಡು ತುಂಬ ಇಷ್ಟ ಅಂತ ತುಂಬ ಹೇಳಿದರು. ನಾನು ಅವ್ರನ್ನ ರಮ್ಯ ರಮ್ಯ ಅಂತ ಇದೆ, ಇಲ್ಲ ಅವರು ಸಿಂಧು ಸಿಂಧು ಅಂತ ಹೇಳಿದರು. ಆ್ಯಂಡ್

0: ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಎಸ್ ಎಮ್ ಎಸ್ ಕಳಿಸಿದ್ದಾರೆ. ಧಾರಾವಾಹಿ ಅರ್ಧ ಸತ್ಯ ಅದನ್ನು ತುಂಬ ಇಷ್ಟಪಟ್ಕೊಂಡಿದ್ದಾರೆ. ಅದೇ ಹೇಳಿದ್ನಲ್ಲ ಸರ್, ನಾನು ನಿಮ್ಮನ್ನು ಆ್ಯಕ್ಟ್ ಮಾಡೋದು ನೋಡಿ ತುಂಬ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಕೇಳದ ನಿಮಗೀಗ ದೂರದಲ್ಲಿ ಯಾರು ಈ ಹಾಡನ್ನು ನಾವು ಕೇಳಿದ್ವಲ್ಲ, ಎಸ್ ಪಿ ಸರ್ ಕೊನೆಯ ಕಾನ್ಸರ್ಟ್ ಅದು ವಿಚಾರ ಹೇಳ್ತಾ ಇದ್ರಿ.
1: ಹೌದು, ಇಲ್ಲಿ ಬೆಂಗಳೂರಿನಲ್ಲಿ ಅವರು ಕಡೆಯದಾಗಿ ಒಂದು ಕಾನ್ಸರ್ಟ್ ಕೊಟ್ಟಾಗ, ಒಂದು ಪಬ್ಲಿಕ್ ಕಾನ್ಸರ್ಟ್ ಕೊಟ್ಟಾಗ ಈ ಗೀತೆನ ಲೈವ್ ಮಾಡೋಣ ಅಂತ ಹೇಳಿದಾಗ ಭಾಳ ಉತ್ಸುಕರಾಗಿದ್ದರು. ಆದರೆ ಅವತ್ತಿನ ದಿವಸ ಅವರು ಬಂದಾಗ ಅವ್ರಿಗೂ ಹುಷಾರಿರಲಿಲ್ಲ, ಇನ್ನೂ ಎರಡು ಆಘಾತ ಲೈಫಲ್ಲಿ ಆಗಿತ್ತು ಅವ್ರಿಗೆ. ಬೆಳಗ್ಗೆ ಅವತ್ತು ಅವರ ಬಾಲ್ಯ ಸ್ನೇಹಿತ ಒಬ್ಬರು ತೀರ್ಕೊಂಡಿದ್ರು, ಮತ್ತು 4 ಗಂಟೆಗೆ ಇನ್ನೊಬ್ಬ ಬಾಲ್ಯ ಸ್ನೇಹಿತರು ತೀರ್ಕೊಂಡ್ರು. ಇಬ್ಬರು ಅವ್ರಿಗೆ ಹುಷಾರಿಲ್ಲ, ಬಂದರು ಅವತ್ತು ಬಂದ್ಬಿಟ್ಟು ನನಗೆ ಹೇಳಿದ್ರು, ಪ್ರವೀಣ್ ಐ ಡೋಂಟ್ ನೋ ಹೌ ಐ ವಿಲ್ ಸಿಂಗ್ ಟುಡೇ, ಇಟ್ಸ್ ಎ ವೆರಿ ಹೆವಿ ಡೇ ಫಾರ್ ಮಿ ಅಂತ. ಅವತ್ತಿನ ದಿವಸ ಈ ಕೇಳಿದ್ರೆ ನಿಮಗೆ ಈಗ ಲೈವ್ ಇದೆ, ಲೈವ್ ಖಾಯರ್ ನಮ್ಮ ಅಂತರ್ಧ್ವನಿ ತಂಡ ಅವರೆಲ್ಲ ರೆಡಿ ಆಗಿದ್ದಾರೆ, ಎಲ್ಲ ರೆಡಿ ಮಾಡಿಕೊಂಡಿದ್ದಿಷ್ಟು ಪೂರ್ತಿ ನಮ್ಮ ಕರ್ನಾಟಕದ ವಾದ್ಯಗಾರರೆಲ್ಲ ಈ ಸಾಂಗ್ ಲೈವ್ ಮಾಡಬೇಕು ಅಂತ ಕಾಯ್ತಾ ಇದ್ದೀವಿ. ಅವ್ರು ಪಾಪ ಹೇಳಿದ್ರು, ಅಷ್ಟಿದ್ರೂ ಕೂಡ ಅವ್ರು ಹಿಂದೆ ಬಂದು ಗ್ರೀನ್ ರೂಮ್ನಲ್ಲಿ ಎಲ್ಲನೂ ಪ್ರಾಕ್ಟೀಸ್ ಮಾಡಿಕೊಂಡು ಇದು ನೋಡಿಕೊಂಡು ಅದನ್ನು ಮಾಡಿ ಆ ಗೀತೆ ಪರ್ಫಾರ್ಮ್ ಮಾಡಿದ್ಮೇಲೆ ಎಲ್ಲರೂ ಕಣ್ಣಲ್ಲಿ ನೀರು, ಅಷ್ಟು ಚೆನ್ನಾಗಿ ಹಾಡಿದ್ರು. ಅದಾದಮೇಲೆ ಅವರೊಂದು ಮಾತು ಹೇಳಿದ್ರು, ಇದು ಒರಿಜಿನಲ್ಗಿಂತ ಚೆನ್ನಾಗಿ ಹಾಡಿದ್ರು ಮಕ್ಕಳು ಅಂತ ಹೇಳಿದ್ರು. ಎಂಥ ಆಶೀರ್ವಾದ ಇದು
0: ಅಲ್ವಾ.
1: ನಾನು ಅದಕ್ಕೆ ಹೇಳೋದು, ನಾನು ಚಿತ್ರಸಂಗೀತಕ್ಕೆ ಬಂದಿರೋದಕ್ಕೆ ಏನು ನನಗೆ ಗಿಫ್ಟ್ ಅಂತ ಹೇಳಿದ್ರೆ, ಇಂಥ ದಿಗ್ಗಜರ ಹತ್ರ ಒಂದು ಹತ್ತಿರದ ಒಂದು ಸಂಪರ್ಕ ಇರೋದಕ್ಕೆ ಒಂದು ಅವಕಾಶ ಆಗಿದ್ದೇನೆ.
0: ಅಬ್ಸಲ್ಯೂಟ್ಲಿ, ನಾನು ಅದು ಆ ಪ್ರಶ್ನೆ ಅದು ಒಂದೇ ಸಾರಿಗೂ ಇದಾಗಲ್ಲ. ಅಂದರೆ ಸಂಗೀತಗಾರನಾಗಿ ಏನು ಪಡೆದುಕೊಂಡ್ರಿ ಅಂತ ಕೇಳಿದ್ನಲ್ವಾ, ನಾನು ಅದು ಒಂದೇ ಪ್ರಶ್ನೆಗೆ ಮಾತ್ರ ಒಂದಕ್ಕೆ ಸೀಮಿತ ಆಗಲ್ಲ, ಪ್ರತಿ ಹಂತದಲ್ಲೂ ನೀವು ಅದನ್ನು ನೆನಪು ಮಾಡ್ಕೋತಾ ಇದ್ರೆ ಹೇಳ್ತಾ ಇದ್ರಿ, ಅದು ತುಂಬ ಸಂತೋಷ ವಿಚಾರ. ಎಷ್ಟು ಖುಷಿ ಆಯ್ತು ನನಗೆ. ಒಬ್ಬನ ಶ್ರೀನಾಥ್ ಅವರು, ಶ್ರೀನಾಥ್ ಕೆ ಪಿ ಅಗ್ರಹ ಸಮಸ್ಯೆ ಕಳಿಸಿದ್ದಾರೆ, ಕಾರ್ಯಕ್ರಮದ ಬಗ್ಗೆ ಸೂಪರ್, ನಮ್ಮ ನಿಮ್ಮ ಮಾತುಗಳು ಸೂಪರ್, ಪ್ರಶ್ನೆ ಸಕ್ಕದಾಗಿದೆ ಅಂತ ಹೇಳಿದ್ದಾರೆ. ಸರ್ ಅವ್ನು ಕೇಳಿದಂಥ ಪ್ರಶ್ನೆಗಳು ನಾನೇನು ಕೇಳ್ತಾರಲ್ಲ, ಅವರೇ ಮಾತಾಡ್ತಾರೆ, ಅವರೇ ಮಾತಾಡಿಸ್ತಾ ಇದ್ದಾರೆ ನನ್ನ. ಸರ್, ನಿಮ್ಮ ಈ ಫೀಲ್ಡಲ್ಲಿ ಎಲ್ಲ ಎಷ್ಟೊಂದು ಜನ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದಿರಿ, ಸಿಂಗರ್ ಜೊತೆ ಕೆಲಸ ಮಾಡಿದಿರಿ, ಈ ಒಂದು ನನಗೆ ಈ ಮೂವರು ಸಂಗೀತ ನಿರ್ದೇಶಕರು ತುಂಬ ಇಷ್ಟವಾಗ್ತಾರೆ ಅಂತ ಹೇಳುವ ಸಂಗೀತ ನಿರ್ದೇಶಕರು ಯಾರು ಸರ್?
1: ಇಳೆಯರಾಜ.
0: ಯಾಕೆ ಅಂತ ಒಂದೊಂದು ಲೈನು.
1: ಇಳೆಯರಾಜ ಯಾಕೆಂದರೆ ಹಿ ವಾಸ್ ಬ್ರಿಲಿಯಂಟ್ಲಿ ಔಟ್ ಆಫ್, ಅಂದರೆ ಟೂ ಮಚ್ ಅರ್ಲಿಯರ್ ಫಾರ್ ಹಿಸ್ ಟೈಮ್. ಇವಾಗ ನಾವು ಯೋಚನೆ ಮಾಡಿದ್ರೆ 30 ವರ್ಷ 40 ವರ್ಷ ಹಿಂದೆ ಮಾಡುವಂಥ ಕಂಪೋಸಿಷನ್ನು ಇನ್ನೂ ಈ ಜಗತ್ತಿಗೆ ಪ್ರಸ್ತುತನೇ ಅಲ್ಲ, ಇನ್ನೂ ಮುಂದಿನ ಪೀಳಿಗೆಗೆ ಬರಬೇಕಂತ ಸಂಗೀತ ಅನ್ನೋ ಲೆವೆಲ್ಗೆ ಮಾಡಿದ್ದಾರೆ ಅವರು. ಎಂಥ ಜನಪದ ಸಂಗೀತ ಇರ್ಬೋದು, ವೆಸ್ಟರ್ನ್ ಇರ್ಬೋದು, ಇಂಡಿಯನ್ ಕ್ಲಾಸಿಕಲ್ ಇರ್ಬೋದು, ಎಲ್ಲವನ್ನು ಯಾವ ರೀತಿ ಲೀಲಾಜಾಲವಾಗಿ ಇಟ್ಕೊಂಡು ಆಟ ಸಾಮಂತರ ಆಟಾಡ್ಬಿಟ್ಟಿದ್ದಾರೆ. ಅದು ಏನು ಕಮರ್ಷಿಯಲ್ ಫಿಲ್ಮ್ಸ್ಗೆ, ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳಿದ್ರೆ ಎಲ್ಲ ಜನರಿಗೆ ಇಷ್ಟ ಆಗುವಂಥದ್ದು ಇರಬೇಕು ಅಂತ. ಆದರೆ ಎಂಥ ಕ್ಲಿಷ್ಟವಾದಂಥ ಸಂಕೀರ್ಣವಾದಂಥ ಕೃತಿಗಳು ಮಾಡಿದ್ದಾರೆ ಅಂದರೆ, ಈ ಕಮರ್ಷಿಯಲ್ನಲ್ಲಿ ನಾವು ಕಲಿತವರು ಅದನ್ನು ನೋಡಿ ಕೇಳಿದ್ರೆ ಗೊತ್ತಾಗುತ್ತೆ ಹೇಗೆಯ ಇದು ಮಾಡಿದ್ರು. ಅದು ಇವತ್ತಿಗೂ ಭಾಳ ಒಂದು ಅಚ್ಚರಿ ತರುವಂಥ ವಿಷಯ. ಇಳೆಯರಾಜ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಆ್ಯಂಡ್ ಗ್ರೇಟೆಸ್ಟ್ ಆಫ್ ಕಂಪೋಸರ್ಸ್ ನನ್ನ ಲೆಕ್ಕದಲ್ಲಿ. ಅವ್ರು ಬಿಟ್ಟರೆ ನನಗೆ ಆರ್ ಡಿ ಬರ್ಮನ್ ಇದ್ದಾರೆ, ಅವ್ರು ಅಲ್ಲದೇ ಬಿಟ್ಟರೆ ನನಗೆ ಹೃದಯನಾಥ್ ಮಂಗೇಶ್ಕರ್, ಅವರು ತುಂಬ ಇಷ್ಟ ನನಗೆ. ಅವರು ಖಾಯರ್ನ ಯೂಸ್ ಮಾಡೋ ರೀತಿಯಲ್ಲಿರ್ಬೋದು ನೋಡಿ, ಕೇಳಿದ್ರೆ ನಿಮಗೀಗ ನನಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಖಾಯರ್, ನನಗೆ ಖಾಯರ್ ಜೊತೆ ವರ್ಕ್ ಮಾಡೋದು ತುಂಬ ಇಷ್ಟ. ಹಾಗೆ ಹೃದಯನಾಥ್ ಮಂಗೇಶ್ಕರ್ ಅವರು ಖಾಯರ್ ಇಟ್ಕೊಂಡು ತುಂಬ ವರ್ಕ್ ಮಾಡಿದ್ದಾರೆ. ಸೊ ಅಂಥವೆಲ್ಲ ನನಗೆ ಇಷ್ಟ.
0: ಖಾಯರ್ ಅಂದರೆ ಕೋರಸ್
1: ಅಂದರೆ ಈ ಸೋಲೋ ಹಾಡೋದು ಎಷ್ಟೋ ಸುಲಭ ಅಂತ ಅನಿಸ್ಬಿಡುತ್ತೆ ನನಗೆ. ಯಾಕೆಂದರೆ ಒಂದು ಸಿಂಪಥೆಟಿಕ್ ಆಗಿ ಪಕ್ಕದಲ್ಲಿ ಇನ್ನೊಬ್ಬರು ಇನ್ನೇನೋ ಹಾಡ್ತಾ ಇದ್ದಾಗ ಇವರು ತಮ್ಮಗನ್ನು ನಾವು ಬಿಗಿಯಾಗಿ ಇಟ್ಕೊಂಡು ಹಾಡಬೇಕು ಶ್ರುತಿ ಅಂತ ಹೇಳಿದ್ರೆ ಭಾಳ ಕಷ್ಟ ಇದೆ. ಅದು ನನಗೆ ತುಂಬ ಇಂಟ್ರೆಸ್ಟು. ಸೊ ಹಾಗಾಗಿ ಇಳೆಯರಾಜ ಮೊದಲು, ಆಮೇಲೆ ಆರ್ ಡಿ ವರ್ಮನ್ ಇದ್ದಾರೆ. ಅವರು ತುಂಬ ಅಂದರೆ ತುಂಬ ಜನ ಇದ್ದಾರೆ, ಇದೇನು ನಾನು ಒಬ್ರು ಇಬ್ರು ಅಂತ ಅಲ್ಲ.
0: ಅಲ್ಲ, ಕರೆಕ್ಟ್. ನನಗೆ ಏನಿದ್ರು ಕೂಡ ಎಷ್ಟೇ ಹಾಡಾಡಿದ್ರು, ನೀನು ನಾನು ಕೇಳಿದ್ನಲ್ಲ, ಎಷ್ಟೇ ಹಾಡಾಡಿದ್ರು ಒಂದು ಕಾರ್ಯಕ್ರಮ ಇರುತ್ತೆ. ಉದ್ದೇಶ ಏನಂದ್ರೆ, ನೀವು ಕಾರ್ಯಕ್ರಮದ ಬಗ್ಗೆ ಹೇಳಿದಾಗ, ತುಂಬ ಇಷ್ಟವಾದಂಥ ಕಾರ್ಯಕ್ರಮ, ಇಂಟರ್ನ್ಯಾಷನಲ್ ಕಾರ್ಯಕ್ರಮ ಹೇಳಿದಾಗ ಎಷ್ಟೋ ಹೆಸರು ಗೊತ್ತೇ ಇಲ್ಲ ನಮಗೆ, ಯಾವ ಹೆಸರುಗಳು ಗೊತ್ತಿರಲ್ಲ, ಅವೆಲ್ಲ ನಿಮ್ಮ ಬಾಯಿಂದ ಎಷ್ಟು ಚೆನ್ನಾಗಿ ಬಂತು ನಮಗೆ, ಅದು ಆ ಕೇಳೋದು ಖುಷಿ ನನಗೆ ಅಂತ. ಹಾಗೆ ಕನ್ನಡದ ಮಟ್ಟಿಗೆ ಬಂದಾಗ,
1: ಕನ್ನಡದ ಮಟ್ಟಿಗೆ ಬಂದಾಗಲೂ ಅಷ್ಟೇ, ನನಗೆ ಬಹಳಷ್ಟು ಜನ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಅವ್ರದ್ದು ಎಲ್ಲವೂ ಇಷ್ಟ. ರಾಜನ್ ನಾಗೇಂದ್ರ ಅವ್ರದ್ದು ಎಷ್ಟು ಗೀತೆಗಳು ಅಂದರೆ, ನಾನು ಈ ಇಂಡಸ್ಟ್ರಿಲಿ ಇದ್ದಾಗ ಹೇಳ್ತೀನಿ, ಆಸ್ ಎ ಕಂಪೋಸರ್ ಸೇ, ಒಂದು ಕಂಪೋಸಿಷನ್ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು, ಎರಡು ಮಾಡ್ಬೋದು, ಹತ್ತು ಮಾಡ್ಬೋದು, ಆದರೆ ಒಂದು 12-13 ಆದಮೇಲೆ ಆ ಕಂಪೋಸಿಷನ್ ಎಷ್ಟು ಕಷ್ಟ ಮಾಡೋದು. ಇವರು 1000 ಕಂಪೋಸಿಷನ್ ಮಾಡಿದ್ದಾರೆ, ಇನ್ನೂ ಜೀವಂತವಾಗಿದ್ದಾರಲ್ಲ, ಅಂದರೆ ಹೆಸರು ಎಲ್ಲರೂ, ಅವ್ರ ಹೆಸರು ಎಲ್ಲರ ಮನಸ್ಸಲ್ಲಿ ಇದೆಯಲ್ಲ, ಎಂಥ ಸಾಧನೆ ಇರಬೇಕು. ಅವರು ಎಲ್ಲರೂ, ಇವಾಗ ಹಂಸಲೇಖ ಕೂಡ ಎಂಥ ಅದ್ಭುತವಾದಂಥ ಗೀತೆಗಳು ಮಾಡಿದ್ದಾರೆ. ಈ ಭೂಮಿ ಬಣ್ಣದ ಗುರಿ ಇರ್ಬೋದು, ಅಂಥವೆಲ್ಲ ನನಗೆ ಈವನ್ ಇವಾಗ ಜನಸಾಮಾನ್ಯರಿಗೆ ಏನೂ ಗೊತ್ತಿಲ್ಲದಿರೋರ್ಗೂ ಅವರು ಶಾಸ್ತ್ರೀಯ ಸಂಗೀತನ ಒಂದು ಪ್ಯಾಕೇಜ್ ಮಾಡಿ ಉಣಬಡಿಸಿದಾರಲ್ಲ, ದಟ್ಸ್ ಎ ಗ್ರೇಟ್ ಇದು. ಸೊ ಅವರಿರ್ಬೋದು, ಮನೋಹರ್ ಇರ್ಬೋದು, ಗುರುಕಿರಣ್ ಇರ್ಬೋದು, ಎಷ್ಟೆಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ಹಿಂದಿನ ತಲೆಮಾರಿನವ್ರಂತೂ ಮಾತೇ ಇಲ್ಲ, ಉಪೇಂದ್ರ ಕುಮಾರ್ ಅವರಾಗಿರ್ಬೋದು, ಸತ್ಯಂ ಆಗಿರ್ಬೋದು.

0: ಇದೆಯಲ್ಲ ಅಂತ ಯಾರು ಹೇಳಿದ್ರೆ ಅದು ನಾನು ಕೂತ್ಕೊಂಡು ಇಳೆಯರಾಜ ಸಾಂಗ್ ಥರ ಮಾಡಬೇಕು ಅಂತ ಮಾಡಲಿಕ್ಕಿಲ್ಲ. ಬಟ್ ಅದು ಆ ಥರ ಆಗಿದ್ದರೆ ಅದು ಆ ಥರ ಕೇಳಿಸ್ತಾ ಇದೆ ಅಂತ ಹೇಳೋದೇ ನಮಗೆ ನಮಗೊಂದು ಅವಾರ್ಡ್ ಕೊಟ್ಟ ಹಾಗೆ ಯಾವ ಮಟ್ಟದಲ್ಲಿದ್ದಾರೆ ಅವರು. ಬಟ್ ಆ ಥರ ಇನ್ಸ್ಪಿರೇಷನ್ಸ್ ನಮ್ಗೊಳಗೆ ಇವಾಗ ನಾವು ಏನು ಕೇಳಿದ್ರು ಇವಾಗ ಶ್ರವಣ ಮನನ ನಿಧಿಧ್ಯಾಸನ ನಾವು ಶ್ರವಣ ಆದಮೇಲೆ ಮನನ ಮಾಡ್ಕೊಂಡು ನಮ್ಮಲ್ಲಿ ಒಳಗೆ ಸೇರ್ಕೊಂಡ್ಬಿಟ್ಟಿದ್ರೆ ಅದು ನಮ್ಮ ಸ್ವಂತಿಕೆಗೆ ನಮ್ಮತನಕ್ಕೆ ಅದು ಸೇರಿಸ್ಕೊಂಡಾಗ ಹೊರಗೆ ಬಂದಾಗ ನಮ್ಮದಾಗುತ್ತೆ ಅದು. ಅವ್ರ ಥರ ಇರ್ಬೋದು ಇವ್ರ ಥರ ಇರ್ಬೋದು, ಕೊನೆಗೂ ಸಂಗೀತದಲ್ಲಿ ಇರೋದೇ ಒಂದು ಏಳು ಸ್ವರ ಸಪ್ತ ಸ್ವರದಲ್ಲಿ ಇಡೀ ಜಗತ್ತಿನಲ್ಲಿ ಹೊಸ ಹೊಸ ರೀತಿಯಲ್ಲಿ ಸಾವಿರಾರು ಕಂಪೋಷನ್ ದಿನನಿತ್ಯ ನಡೀತಾ ಇದೆ ಅಂತ ಹೇಳಿದಾಗ ಅದು ಮಾಡೋದು ಸಹಜ ಅನ್ಸುತ್ತೆ.
1: ಬಟ್ ಒಂದು ಯಾರೋ ಹೇಳಿದ್ರಿ ಇಳೆಯರಾಜ ಅವ್ರ ಥರ ಇದೆ ಹಾಡು ಕಂಪೋಸ್ ಮಾಡಿದಾಗ ಐ ಫೀಲ್ ಪ್ರೌಡ್ ಆರ್ ಇಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಅನ್ಸುತ್ತೆ?
0: ಇಲ್ಲ ಇಲ್ಲ, ಐ ಫೀಲ್ ಪ್ರೌಡ್. ನಾನು ಯಾವತ್ತೂ ನಾನು ಈ ಥರ ಇನ್ಯಾರ ಥರನೂ ಇದೆ ಅಂತ ಹೇಳಿದಂಗೆ ಏನು ಬೇಜಾರು ಮಾಡ್ಕೊಂಡಿಲ್ಲ. ಯಾಕೆಂದರೆ ಇದು ಇವತ್ತಿಗೂ ಅಷ್ಟೇ, ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಇವಾಗ ಕಾಲೇಜ್ ಟೈಮ್ನಲ್ಲಿ ಹೈಸ್ಕೂಲ್ನಲ್ಲಿ ಕಂಪೋಸ್ ಮಾಡಿರೋದು ಕೆಲವು ನನಗೆ ಗೊತ್ತು. ಇವಾಗ ಒಂದು ಯಾವುದೋ ಒಂದು ಕಂಪೋಷನ್ ಇದೆ, ಅದು ಹಾರ್ಮೋನಿಯಂನಲ್ಲಿ ನುಡಿಸ್ಬೋದು, ಆ ಥರ ಕಂಪೋಷನ್ನ ಹಾಡಿಗೆ ಹಾಕ್ಬಿಡ್ತೀನಿ ನಾನು. ಅಂದರೆ ಯಾವ್ಯಾವ ರೀತಿ ಸರ್ಕಸ್ ಮಾಡ್ಬೋದು ಅದು ಅವರು ಚರಣದಲ್ಲಿ ತಗೊಳ್ಳೋಕ್ಕೆ ಆಗದೇ ಇರುವಂಥ ಒಂದು ಸ್ವರದಿಂದ ತೊಗೊಂಡಿರೋದು. ಸೊ ಈ ಥರ ಸಹಜವಾಗಿ ಹಾಡಕ್ಕೆ ಆಗದಿರೋಂಥ ಕಂಪೋಷನ್ ಮಾಡಿದ್ದೀನಿ, ಅದು ನಾನು ಬದಲಾಯಿಸೋಕೆ ಹೋಗಿಲ್ಲ. ಯಾಕೆಂದರೆ ಆ ಟೈಮ್ನಲ್ಲಿ ನಾನು ನನ್ನ ಜನದಲ್ಲಿ ಆಗಲಿಲ್ಲ, ಅಲ್ಲಿದ್ದೆ ನಾನು ಎಷ್ಟೋ ವಿಷಯಗಳು ಬರೆದಿದ್ದೀನಿ, ನನ್ನ ಗೀತೆಗಳ ಥರ ಬರೆದಿರ್ಬೋದು ಏನೋ, ಆವಾಗೆಲ್ಲ ಗ್ರಾಮರ್ ಎಲ್ಲ ತಪ್ಪಿದೆ. ಬಟ್ ನಾನು ಅದನ್ನ ಚೇಂಜ್ ಮಾಡೋಕೆ ಹೋಗಿಲ್ಲ. ಸೊ ದಟ್ ಇಸ್ ಮೈ ಡೆವಲಪ್ಮೆಂಟ್. ನನ್ನ ಮೈಲಿಗೆಲ್ಲ ಹಂಗಿತ್ತು ಅಲ್ಲಿ,
1: ನಮಗೆ ಗೊತ್ತಾಗಲಿ,
0: ನಮ್ಗೆ ಗೊತ್ತಾಗಲಿ ಅಂತ ಇದೆ. ಸೊ ಆ ರೀತಿನಲ್ಲಿ ನಮ್ಗೆ ಯಾವ್ದು ನೋ ರಿಗ್ರೆಟ್ಸ್ ಇನ್ ಮೈ ಲೈಫ್. ಇದನ್ನ ಈ ತರ ಮಾಡಬೇಕಾಗಿತ್ತು, ಏನಿಲ್ಲ. ಅಕಸ್ಮಾತ್ ಆಮೇಲೆ ಎಷ್ಟೋ ಗೀತೆ ಎಲ್ಲ ನಾವು ಕೇಳಿದ್ಮೇಲೆ ಈ ರೀತಿ ಈ ಥರ ಮಾಡ್ಬೋದಾಗಿತ್ತೇನೋ ಅಂತ ಕೆಲವು ಸಲ ಅನ್ಸುತ್ತೇನೋ, ಬಟ್ ನೋ ರಿಗ್ರೆಟ್ಸ್ ಆಸ್ ಆಫ್ ನೌ.
1: ಗುಡ್. ನಿಮಗೆ ತುಂಬ ಇಷ್ಟವಾದಂಥದ್ದು ಪಿಚ್ ಡೀನ,
0: ಯಾಕೆ ಹಾಗೆ ಕೇಳ್ತಾ ಇದ್ದೀರಿ?
1: ಪ್ರವೀಣ್ ಡಿ ರಾವ್
0: ಇಲ್ಲ, ಅದು ಡಿ ನಮ್ಮ ತಂದೆದು, ಪಿಚ್ ಕೂಡ ಡಿ. ಬಟ್ ನನಗೆ ಸಿ ಅಶ್ವಥ್ ಸಂಗೀತ ತುಂಬ ಇಷ್ಟ. ಸೊ ಸೀನಲ್ಲಿ ಹೆಚ್ಚು ನಾನು ಕಂಪೋಸ್ ಮಾಡೋದು.
1: ನೀವಲ್ಲಿ ಬರ್ತೀರಿ ಅಂತ ಅನ್ಕೊಂಡಿರಲಿಲ್ಲ. ಗುಡ್ ಗುಡ್ ಗುಡ್. ಸಿ ಅಶ್ವಥ್ ಅವರು ಆ್ಯಂಡ್ ಡಿ ಪ್ರವೀಣ್ ಚೆನ್ನಾಗಿದೆ. ನಾನು ಅದೇ ಪಿ ಡಿ ಆರ್ ಅಂತ ತಗೊಂಡ್ರೆ ನನಗೆಲ್ಲೋ ಎಸ್ ಅನ್ನ ಸಾ ಮಾಡ್ಕೊಂಡ್ಬಿಟ್ರೆ, ರೀನ ಸಾ ಮಾಡ್ಕೊಂಡ್ಬಿಟ್ರೆ ಸಸ್ಪೆಂಡೆಡ್ ಕಾರ್ಡ್ ಕಾಣುತ್ತೆ ಅಂತ ನೋಡಿದ್ದೆ. ಗುಡ್ ಗುಡ್. 10 ವರ್ಷಗಳಲ್ಲಿ ಸಂಗೀತ ಎಷ್ಟು ಚೇಂಜ್ ಆಗಿದೆ ಸರ್?
0: ಬಹಳಷ್ಟು ಚೇಂಜ್ ಆಗಿದೆ. ಅಂದರೆ ಕೆಲವು ಕೆಲವು ವಿಷಯದಲ್ಲಿ ಚೇಂಜ್ ಆಗಿದೆ. ಜನ ಕೇಳುವಂಥವ್ರಿಗೂ ಈ ಜಗತ್ತು ಚಿಕ್ಕದಾಗ್ತಾ ಆಗ್ತಾ ಹೆಚ್ಚಿನ ಜವಾಬ್ದಾರಿ ವಹಿಸ್ತಾ ಇದ್ದಾರೆ ಸಂಗೀತ ನಿರ್ದೇಶಕರ ಮೇಲೆ. ಯಾಕಂದರೆ ಅವರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. ಯಾಕಂದರೆ ಅವ್ರು ಇವಾಗ ಮೊದಲ ಥರ ನಾವು ಹೊರಗಿಂದ ಏನೋ ಕದ್ಕೊಂಬಂದು ಕೊಟ್ಟಾಗ ಅದು ಹೊಸದು ಅಂತ ಅವ್ರಿಗೆ ಗೊತ್ತಾಗಲ್ಲ, ಮೊದಲು ಗೊತ್ತಾಗ್ತಿರಲಿಲ್ಲ ಹೊಸದು ಅಂತ. ಇವಾಗ ಗೊತ್ತಾಗುತ್ತೆ, ಓ ಇವ್ರು ಎಲ್ಲ ನನ್ನ ಕೊರಿಯನ್ ತಂದೆ ಯಾರಲ್ಲ, ಓ ಇದು ನಾನು ಜರ್ಮನಿಲಿ ಯಾವುದೋ ಕೇಳಿದ್ದೀನಿ. ಯಾಕೆಂದರೆ ಎಲ್ಲಾದ್ರಲ್ಲೂ ಬಂದ್ಬಿಟ್ಟಿರುತ್ತೆ, ಆಗಲೇ ಎಲ್ಲರೂ ಕೇಳಿರ್ತಾರೆ. ಸೊ ಅಷ್ಟು ಜವಾಬ್ದಾರಿ ಹೆಚ್ಚಾಗಿದೆ ಇವಾಗ. ಆ್ಯಂಡ್ ಬಹಳ ಇವತ್ತಿನ ಹೊಸ ತಲೆಮಾರಿನ ಸಂಗೀತ ನಿರ್ದೇಶಕರು ಸಿನಿಮಾ ಆಗಲಿ ಎಲ್ಲನೂ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾರೆ. ಸೌಂಡಿಂಗ್ಗೋಸ್ಕರ ತುಂಬ ಕಷ್ಟ ತಗೋತಾ ಇದ್ದಾರೆ. ಇವಾಗ ಇಳೆಯರಾಜ ಅವ್ರದ್ದು ನಾನು ಒಂದು ಸ್ಪೆಷಾಲಿಟಿ, ಅವ್ರದ್ದು ಮ್ಯೂಸಿಕಲ್ ಕಂಟೆಂಟ್ ಸ್ಪೆಷಾಲಿಟಿ ಹೇಳಿದಾಗ ಈ ಸೌಂಡಿಂಗ್ ಕಂಟೆಂಟ್ ನಮಗೆ ಕೊಟ್ಟಿದ್ದು ರೆಹಮಾನ್ ಅವರು.
1: ಓಕೆ.
0: ಇವಾಗ ಹೇಗೆ ಕೇಳಿಸ್ಬೇಕು,
1: ಕರೆಕ್ಟ್
0: ಎಲ್ಲ ಇದ್ರು. ನಾವು ಒಂದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಯಾವುದೋ ಒಂದು ಸಾಂಗ್ ಇನ್ಯಾವುದೋ ಸಾಂಗ್ ಆದ್ಮೇಲೆ ಕೇಳಿದಾಗ ನಮ್ಮದು ಅಷ್ಟೇ ಗ್ರ್ಯಾಂಡ್ ಆಗಿ ಕೇಳಬೇಕು ಅಂತ ಮಾಡಿದ್ದು ರೆಹಮಾನ್ ಇವ್ರದ್ದು ಕಂಟೆಂಟು. ಸೊ ಈ ಎರಡು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಇವತ್ತಿನ ಎಲ್ಲರೂ ಇವಾಗ ನೀವು ಯಾವುದೇ ಗೀತೆ ತಗೋಬೋದು, ಕಾಂತಾರ ಇರ್ಬೋದು ಮತ್ತೊಂದಿರ್ಬೋದು, ಯಾವ ರೀತಿ ಕೇಳಿಸುತ್ತೆ ಅಂತ ಹೇಳಿದ್ರೆ ಕಂಪ್ಲೀಟ್ ಒಂದು ಸಮಾಧಾನ ಆಗಿ ಇದಕ್ಕಿಂತ ಜಾಸ್ತಿ ಕೇಳೋ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಟೆಕ್ನಿಕಲಿ ನಾವು ಡೆವಲಪ್ ಆಗಿದ್ದೀವಿ ಅಂತ ಹೇಳೋದು. ಇಟ್ಸ್ ಎ ಗ್ರೇಟ್ ಥಿಂಗ್.
1: ಫ್ಯಾಂಟಾಸ್ಟಿಕ್. ಕಾಲಕಾಲಕ್ಕೂ ಸಂಗೀತ ಬದಲಾಗ್ತಾ ಇರುತ್ತೆ, ಅದಕ್ಕೆ ಅಡಾಪ್ಟ್ ಆಗಲೇಬೇಕು. ಮುಂದೆ ಯಾವ ಪ್ರಾಜೆಕ್ಟ್ ಕೆಲಸ ಮಾಡ್ತಾ ಇದ್ರಿ?
0: ಸುಮಾರು ನಡೀತಾ ಇದೆ ಪ್ರಾಜೆಕ್ಟ್ಸ್, ಒಂದೊಂದೇ ಹೇಳೋದಕ್ಕೆ ಕಷ್ಟ ಆಗುತ್ತೆ.
1: ಸುಮಾರು ನಡೀತಾ ಇದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ನಾನು ತುಂಬ ಇವತ್ತು ಹೇಳ್ತೀನಿ ಅದನ್ನು, ತುಂಬ ಖುಷಿಯಾಗಿದೆ ಇಷ್ಟೊಂದು ಬಿಸಿ ಇದ್ರು ಕೂಡ ಆ 1 ಅವರ್ ನಾನು ಬರ್ತೀನಿ ಅಂತ ಹೇಳಿದ್ದು. ಕೆಲವು ಸರ್ ನಾನು ಆ ಕೆಲಸ ಮಾಡ್ತೀನಿ, ಹೌದಾ ಮಾಡೋಣ ಬಿಡಿ, ಇವತ್ತು ನಾಳೆ ಮಾಡೋ ಇಲ್ಲ ಇವತ್ತು ಮಾಡೋಣ ಅಂತ ಹೇಳ್ತಾ ಇರ್ತೀನಿ. ಅದು ನಾನು ಕಂಡುಕೊಂಡೆ, ವಿಶೇಷವಾಗಿ ನನಗೆ ಅದು ತುಂಬ ಇಷ್ಟ ಆಯಿತು. ಈ 1 ಗಂಟೆ ನಮ್ಮ ಜೊತೆಯಲ್ಲಿ ಬಂದು ಮಾತಾಡಿದ್ರಿ, ಇಟ್ಸ್ ನಾಟ್ ಅಟ್ ಆಲ್ ಇಂಟರ್ವ್ಯೂ, ನಮ್ಮ ಜೊತೆ ಬಂದು ಮಾತಾಡಿದ್ರಿ ಈ 1 ಗಂಟೆ ಹೇಗಿತ್ತು?
0: ತುಂಬ ಖುಷಿ ಆಯಿತು. ಯಾಕೆಂದರೆ ನನಗೇ ನನ್ನ ಜೀವನವನ್ನೇ ಇನ್ನೊಂದ್ಸಲ ಒಂದು ಕನ್ನಡಿ ಇಟ್ಟ ಹಾಗೆ ನನಗೆ ನೋಡಿದಾಗ ನನಗೆ ಖುಷಿ ಆಗುತ್ತೆ. ಓ ಇಷ್ಟೆಲ್ಲ ಆಗೋಗಿದೆಯಲ್ಲ ಅಂತ, ಅಷ್ಟೆಲ್ಲ ಮಾತಾಡಲಿಕ್ಕೆ ಆಗದಿದ್ರೂ ಕೂಡ ನಮಗೆ ಭಾಳ ಸಂತೋಷ ಆಯಿತು. ನನ್ನ ಕೆಲವರು ನನ್ನ ಮನಸ್ಸಿನಲ್ಲಿರುವಂಥ ಪೂಜನೀಯರು ಆತ್ಮೀಯರು ಅವ್ರ ಬಗ್ಗೆ ಅವರ ಪ್ರಸ್ತಾಪ ಬಂತು, ಅವ್ರ ಮನಸ್ಸಲ್ಲಿ ಅವರು ನನ್ನ ಕಣ್ಣು ಮುಚ್ಚಿದಾಗ ಅವ್ರು ಕಾಣಿಸ್ಕೊಂಡ್ರು, ಅಷ್ಟೇ ದೊಡ್ಡ ಕಥೆನೆ. ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್. ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನಾನು, ಸೊ ದಟ್ FM ರೈಂಬೋಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ದಟ್ಸ್ ಎ ಗ್ರೇಟ್ ಥಿಂಗ್. ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಯು ವೆರಿ ಮಚ್. ನಿಮ್ಮ ಮೆಚ್ಚಿನ ಹಾಡು ಇದಕ್ಕೂ ನೀವು ಕೆಲಸ ಮಾಡಿದ್ರಿ, ಈ ಭೂಮಿ ಬಣ್ಣದ ಬಗ್ಗೆ ಆ ಹಾಡೊಂದಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನವಿಲುಗರಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿರುತ್ತೆ ಯಾಕಂದರೆ ಪ್ರವೀಣ್ ಜೀರಾ ಅವರು ಹಾಗೆ ಮಾತಾಡಿದ್ದಾರೆ. ಈ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಾ. ಇದು ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:47 ಸೆಕೆಂಡ್ಗಳು. ಸ್ನೇಹಿತರೆ, ಈಗ ಕಾರ್ಯಕ್ರಮ ಕರೆಯಲಿ ಕೈರುಚಿ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇರೋದು ನಾನು ಆರ್ಜೆ ಸಿಂಧು. ಸ್ನೇಹಿತರೆ, ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನೀವು ನಮ್ಮೊಂದಿಗೆ ಭಾಗಿಯಾಗಿ ನಿಮ್ಮಿಷ್ಟದ ನಿಮ್ಮ ಕೈರುಚಿಯ ರೆಸಿಪಿಯನ್ನು ನಮ್ಮೊಂದಿಗೆ ಹಂಚಿಕೋಬಹುದು. 0802228120 ಇದು ನಮ್ಮ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಕೈರುಚಿಯನ್ನು ನಮ್ಮೊಂದಿಗೆ ಹಂಚಿಕೋಬಹುದು. ಮತ್ತೊಮ್ಮೆ ನಮ್ಮ ಸಂಖ್ಯೆ 0802228120 ಈ ಸಂಖ್ಯೆಗೆ ನೀವು ನಮಗೆ ಕರೆ ಮಾಡಬಹುದು.

ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಕರೆ ಮಾಡಿ 0802228216 ಈ ಸಂಖ್ಯೆಗೆ.

ಸ್ನೇಹಿತರೆ, ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಇವತ್ತಿನ ಕ್ವಿಕ್ ರೆಸಿಪಿ ಏನು ಅಂತ ಅಂದರೆ ಮಜ್ಜಿಗೆ ತಂಬುಳಿ. ಮಜ್ಜಿಗೆ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು, ಕಾಯಿ ತಂಬುಳಿಯನ್ನು ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು: ಕಾಯಿ, ಜೀರಿಗೆ, ಹಸಿಮೆಣಸು, ಸಾಸಿವೆ, ಮಜ್ಜಿಗೆ, ಬೆಲ್ಲ, ಉಪ್ಪು. ಇದಿಷ್ಟು ಇದ್ರೆ ಸಾಕು. ಹಾಗೆ ಕರಿಬೇವಿನ ಸೊಪ್ಪು ಇರಬೇಕು. ಇದಿಷ್ಟು ಇದ್ರೆ ಸಾಕು, ರುಚಿಯಾದಂತಹ ಮಜ್ಜಿಗೆ ತಂಬುಳಿನ ಮಾಡ್ಬೋದು. ಇದನ್ನು ಮಾಡೋದಕ್ಕೆ ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಒಂದು ಹೊಳಕೆ ಕಾಯನ್ನು ರುಬ್ಕೋಬೇಕು. ಒಂದು ಹೊಳಕೆ ಕಾಯನ್ನು ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಅಂದರೆ ಒಂದು ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಸಾಸಿವೆನ ಹಾಕಬೇಕು. ಹಾಗೆಯೇ ಹಸಿಮೆಣಸು, 3-4 ಹಸಿಮೆಣಸು ಖಾರಕ್ಕೆ ತಕ್ಕಂತೆ ತಗೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನ ಯಾಕೆ ಹುರಿಬೇಕು ಅಂದರೆ ಹಸಿ ವಾಸನೆ ಹೋಗೋ ಥರ ಹುರಿದಿರಬೇಕು. ಇಲ್ಲ ಅಂತಂದರೆ ನಿಮ್ಮನೆಯಲ್ಲಿ ಬೆಂಕಿ ಇದೆ ಅಂತಂದರೆ ಹಾಗೆ ಕೆಂಡದಲ್ಲಿ ಸ್ವಲ್ಪ ಅದನ್ನು ಸುಟ್ಕೋಬಹುದು. ಸುಟ್ಟಿದಂತಹ ಹಸಿಮೆಣಸು ಆದ್ರೂ ಸಹ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಇದಕ್ಕೆ ಕೊಬ್ಬರಿಗೆ, ಜೀರಿಗೆ, ಹಸಿಮೆಣಸು ಮತ್ತು ಸಾಸಿವೆನ ಹಾಕಿ ರುಬ್ಕೋಬೇಕು. ಸಣ್ಣಗೆ ರುಬ್ಕೋಬೇಕು. ರುಬ್ಬಿದಾದ ನಂತರ ಇದಕ್ಕೆ ಮಜ್ಜಿಗೆನ ಹಾಕಿ ಮಿಕ್ಸ್ ಮಾಡಬೇಕು. ಮಜ್ಜಿಗೆ ತುಂಬ ತೆಳುವಾಗಿರಬಾರ್ದು, ಆದಷ್ಟು ಗಟ್ಟಿ ಮಜ್ಜಿಗೆನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಗೂ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ, 1 ಸ್ಪೂನಷ್ಟು ಬೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಒಗ್ಗರಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಮಾಡುವಂತಹ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುವಂಥ ರೆಸಿಪಿ. ಮಧ್ಯಾಹ್ನದ ಹೊತ್ತಲ್ಲಿ ಬಿಸಿ ಬಿಸಿ ಅನ್ನ ಜೊತೆಗೆ ಒಂದು ಉಪ್ಪಿನಕಾಯೋ ಸೈಡಲ್ಲಿ ಒಂದು ಹಪ್ಪಳನೋ ಇಟ್ಕೊಂಡು ಈ ಮಜ್ಜಿಗೆನ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಒಂದು ಸೂಪರ್ ಆಗಿರುವಂತಹ ಬ್ಯಾಟಿಂಗ್ ಮಾಡಬಹುದು ಅಂತ ಹೇಳ್ತಾ ಈ ಮಜ್ಜಿಗೆ ತಂಬುಳಿ ರೆಸಿಪಿನ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇಂದಿನ ಕರೆಯಲಿಕ್ಕೆ ರುಚಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಸಿಂಧು.

0: ಸ್ನೇಹಿತರೆ, ಸಮಯ ಆಗ್ತಾ ಇದೆ 1:10. ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ, ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ, ನೀರಾವರಿ ವಿಸ್ತರಣೆ, ಜಲಸಂರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ದೇಶದ ನಾಗರಿಕರು ಪರಸ್ಪರ ಸಂಪರ್ಕ ಸಾಧಿಸುವ, ಕಲಿಯುವ, ಹಣಕಾಸು ವ್ಯವಹಾರ ನಡೆಸುವ ಹಾಗೂ ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನದಲ್ಲಿ ಮಹತ್ವದ ಪರಿವರ್ತನೆ ತಂದಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಕೃಷಿ ಹಾಗೂ ಕಲ್ಯಾಣ ಯೋಜನೆಗಳ ಸೇವೆಗಳು, ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಡಿಜಿಟಲ್ ವೇದಿಕೆಗಳ ಮೂಲಕ ವ್ಯಾಪಕವಾಗಿ ವಿಸ್ತರಿಸಿವೆ. ಭಾರತವು ನಾಗರಿಕ ಕೇಂದ್ರಿತ ಮತ್ತು ವಿಸ್ತರಣಾ ಸಾಮರ್ಥ್ಯ ಹೊಂದಿರುವ ಡಿಜಿಟಲ್ ಆಡಳಿತ ವ್ಯವಸ್ಥೆಗಳ ಮೂಲಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಪಾವತಿ ವ್ಯವಸ್ಥೆ, ದತ್ತಾಂಶ ವಿನಿಮಯ ಹಾಗೂ ಸೇವಾ ವಿತರಣೆಗೆ ಸಂಬಂಧಿಸಿದ ಇಂಡಿಯಾ ಸ್ಟ್ಯಾಕ್ ಮತ್ತು ಡಿಪಿಐ ವ್ಯವಸ್ಥೆಗಳ ಸಹಕಾರಕ್ಕಾಗಿ ಭಾರತವು 24 ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಯುಪಿಐ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿಂಗಾಪುರ, ಫ್ರಾನ್ಸ್, ಮಾರಿಷಸ್ ಹಾಗೂ ಶ್ರೀಲಂಕಾ ಸೇರಿದಂತೆ 8 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಜಾಗತಿಕ ಹಣಕಾಸು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ಆಧಾರ್, ಡಿಜಿಲಾಕರ್, ಸರ್ಕಾರಿ ಇ ಮಾರುಕಟ್ಟೆ, ಜಿಇಎಂ, ದೀಕ್ಷಾ, ಉಮಂಗ್ ಹಾಗೂ ಇ ಸಂಜೀವಿನಿ ಸೇರಿದಂತೆ ಭಾರತದ ಹಲವು ಡಿಜಿಟಲ್ ವೇದಿಕೆಗಳು ಜಾಗತಿಕ ಡಿಜಿಟಲ್ ಆಡಳಿತ ಮಾದರಿಗಳಿಗೆ ಪ್ರೇರಣೆಯಾಗುತ್ತಿವೆ. 2023 G20 ಅಧ್ಯಕ್ಷತೆಯ ಅವಧಿಯಲ್ಲಿ ಭಾರತವು ಇಂಡಿಯಾ ಸ್ಟ್ಯಾಕ್ ಗ್ಲೋಬಲ್ ಹಾಗೂ ಜಾಗತಿಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಆರಂಭಿಸುವ ಮೂಲಕ ಭಾರತದ ಡಿಜಿಟಲ್ ವ್ಯವಸ್ಥೆಯನ್ನು ವಿಶ್ವದ ವಿವಿಧ ರಾಷ್ಟ್ರ

0: ಗಳಿಗೆ ವಿಸ್ತರಿಸಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು ಎರಡನೇ ದಶಕಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ಧಿ, ಡಿಜಿಟಲ್ ಸಬಲೀಕರಣ ಹಾಗೂ ಜಾಗತಿಕ ಸಹಕಾರಕ್ಕೆ ತಂತ್ರಜ್ಞಾನವನ್ನು ಪರಿಣಾಮಕಾರಿ ಸಾಧನವನ್ನಾಗಿ ಬಳಸುವತ್ತ ಭಾರತ ಮುನ್ನಡೆಯುತ್ತಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಡಳಿತ ವ್ಯವಸ್ಥೆಗೆ ಹೊಸ ರೂಪ ನೀಡಿದ್ದು ನಾಗರಿಕರನ್ನು ಸಬಲೀಕರಣಗೊಳಿಸಿ ದೇಶದ ಸಮಗ್ರ ಅಭಿವೃದ್ಧಿಗೆ ವೇಗ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಡಿಜಿಟಲ್ ಇಂಡಿಯಾ ಇಂದು ಜನಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ತಡೆರಹಿತ ಡಿಜಿಟಲ್ ಪಾವತಿ ವ್ಯವಸ್ಥೆ ಹಾಗೂ ನೇರ ಲಾಭ ವರ್ಗಾವಣೆ ಯೋಜನೆಗಳ ಮೂಲಕ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸೌಲಭ್ಯಗಳು ತಲುಪುತ್ತಿವೆ. ತಂತ್ರಜ್ಞಾನವು ಜನರ ಜೀವನವನ್ನು ಮತ್ತಷ್ಟು ಸುಲಭಗೊಳಿಸುವ ಪ್ರಬಲ ಸಾಧನವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಇಂದಿನಿಂದ 183.50 ರೂಪಾಯಿ ಕಡಿತಗೊಳಿಸಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಟಿಸಿರುವ ಮಾಹಿತಿ ಪ್ರಕಾರ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಬೆಲೆ ಇಳಿಕೆಯ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 2,930 ರೂಪಾಯಿಗಳಿಗೆ ನಿಗದಿಯಾಗಿದೆ. ಈ ಬೆಲೆ ಇಳಿಕೆಯಿಂದ ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಹಾಗೂ ಆಹಾರ ಮತ್ತು ಪಾನೀಯ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಗಮನಾರ್ಹ ಪರಿಹಾರ ದೊರೆಯಲಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ನೀರಾವರಿ ವ್ಯಾಪ್ತಿಯ ವಿಸ್ತರಣೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತಂದು ಯಶಸ್ವಿಯಾಗಿ 10 ವರ್ಷ ಪೂರೈಸಿದೆ. 2015 ಜುಲೈ 1 ಆರಂಭಗೊಂಡ ಈ ಯೋಜನೆಯು ರೈತರಿಗೆ ಖಾತರಿಯ ನೀರಾವರಿ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಕೃಷಿ ಜಮೀನುಗಳಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸಿ ದೇಶಾದ್ಯಂತ ಸುಸ್ಥಿರ ಜಲ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡುತ್ತಿದೆ. ಕಳೆದ 1 ದಶಕದಲ್ಲಿ ಜಲಸಂಚಯ ಯೋಜನೆಯಡಿ ಮಳೆ ನೀರು ಸಂಗ್ರಹಣೆ ಹಾಗೂ ಜಲಸಿಂಚನ ಯೋಜನೆಯಡಿ ಕೃಷಿ ಜಮೀನುಗಳಿಗೆ ನೀರನ್ನು ಸಮರ್ಥವಾಗಿ ಪೂರೈಸುವ ವ್ಯವಸ್ಥೆಗಳ ಮೂಲಕ ನೀರಾವರಿ ಮೂಲ ಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲಾಗಿದೆ. 2016-17 2,70,000 ಹೆಚ್ಚು ರೈತರು ಪ್ರಯೋಜನ ಪಡೆದಿದ್ದು 2,46,10,000 ಹೆಕ್ಟೇರ್ ಪ್ರದೇಶದಲ್ಲಿ ನೂತನ ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ಶುಲ್ಕ ವ್ಯವಸ್ಥೆಯೊಂದಿಗೆ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಜಾರಿಗೆ ತಂದಿರುವ ಹೊಸ ಶುಲ್ಕ ವ್ಯವಸ್ಥೆಯು ಹೊಸ ಪಾಸ್ಪೋರ್ಟ್ ಅರ್ಜಿ, ನವೀಕರಣ, ತತ್ಕಾಲ್ ಸೇವೆ, ಕಳೆದುಹೋದ ಅಥವಾ ಹಾನಿಗೊಳಗಾದ ಪಾಸ್ಪೋರ್ಟ್ನ ಬದಲಿ ಪ್ರತಿ, ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಪಾಸ್ಪೋರ್ಟ್ ಸೇವೆಗಳಿಗೆ ಅನ್ವಯವಾಗಲಿದೆ. ಭಾರತ ಹಾಗೂ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ವಾಣಿಜ್ಯ ದೂತಾವಾಸ ಕಚೇರಿಗಳ ಮೂಲಕ ಸಲ್ಲಿಸುವ ಅರ್ಜಿಗಳಿಗೂ ಈ ಪರಿಷ್ಕೃತ ಶುಲ್ಕ ಅನ್ವಯವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರಲ್ಲಿ ಒಬ್ಬರಾದ ಡಾ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ 1 ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ರಾಷ್ಟೀಯ ವೈದ್ಯರ ದಿನದ ಧ್ಯೇಯವಾಕ್ಯ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್. ಇತರರ ಆರೋಗ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ವೈದ್ಯರ ಮಾನಸಿಕ, ಭಾವನಾತ್ಮಕ ಹಾಗೂ ದೈಹಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೂ ಸಮಾನ ಆದ್ಯತೆ ನೀಡುವ ಅಗತ್ಯವನ್ನು ಇದು ಒತ್ತಿ ಹೇಳುತ್ತದೆ. ವೈದ್ಯರ ಕಠಿಣ ಪರಿಶ್ರಮ, ಕರುಣೆ ಹಾಗೂ ಸೇವಾ ಬದ್ಧತೆಯೇ ಭಾರತದ ಆರೋಗ್ಯ ವ್ಯವಸ್ಥೆಯ ಭದ್ರ ಅಡಿಪಾಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಹಿನ್ನೆಲೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ, ಅತ್ಯಂತ ಸವಾಲಿನ ಪರಿಸ್ಥಿತಿಗಳಲ್ಲಿಯೂ ವೈದ್ಯರು ಸಲ್ಲಿಸುತ್ತಿರುವ ದಣಿವರಿಯದ ಸೇವೆ ದೇಶದ ಕೋಟ್ಯಂತರ ಜನರ ವಿಶ್ವಾಸ ಮತ್ತು ಕೃತಜ್ಞತೆಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ 1 ದಶಕದಲ್ಲಿ ದೇಶದ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮಹತ್ವದ ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಿ

ಮಂತ್ರಿ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ ಎರಡು ಪಟ್ಟು ಹೆಚ್ಚಾಗಿದ್ದು ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗಿದೆ. ಈ ಅಭೂತಪೂರ್ವ ಬೆಳವಣಿಗೆಯು ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲವನ್ನು ಬಲಪಡಿಸಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಲು ನೆರವಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದತ್ತ ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಆರೋಗ್ಯ ಸೇವೆಯ ಉತ್ತೇಜನ, ವೈದ್ಯಕೀಯ ಸಂಶೋಧನೆಗೆ ವೇಗ, ನವೋದ್ಯಮಗಳ ಅಳವಡಿಕೆ ಹಾಗೂ ಎಲ್ಲರಿಗೂ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಾಗುವ ಆರೋಗ್ಯ ಸೇವೆ ಒದಗಿಸುವಲ್ಲಿ ದೇಶದ ವೈದ್ಯರು ಮುಂದೆಯೂ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಸಮಸ್ತ ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ದೇಶದಲ್ಲಿ ಕಳೆದ ಜೂನ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ 194,812 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಜಿಎಸ್ಟಿ ಸಂಗ್ರಹ 171,105 ಕೋಟಿ ರೂಪಾಯಿಯಾಗಿತ್ತು. ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದರೆ ಶೇಕಡಾ 13.9% ಏರಿಕೆ ದಾಖಲಿಸಿದೆ. ಇಂಗ್ಲೆಂಡ್ನ ಚೆಸ್ಟರ್ಲೆ ಸ್ಟ್ರೀಟ್ನ ರಿವರ್ಸೈಡ್ ಮೈದಾನದಲ್ಲಿ ಇಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ. ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ. ನೀರಾವರಿ ವಿಸ್ತರಣೆ, ಜಲ ಸಂರಕ್ಷಣೆ, ಕೃಷಿ ಉತ್ಪಾದಕತೆಗೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಎಲ್ಲಕಂ ಲೋಕದಲ್ಲಿ ಪರಮಾರ್ಥಕ್ಕೊಂದು ಸಾಂಪ್ರತದರ್ಥಕ್ಕೊಂದು, ಎರಡು ತೆರ ಮೌಲ್ಯಗಳೆಲ್ಲಕಂ ಲೋಕದಲ್ಲಿ ಪರಮಾರ್ಥಕ್ಕೊಂದು ಸಾಂಪ್ರತದರ್ಥಕ್ಕೊಂದು, ಪರಕಿಸೆರಡಂ ನೀನು ಹೊರಬೆಲೆಯ ಗುಣಿಪಂದು ಮರೆಯಬೇಡೊಳಬೆಲೆಯ ಮಂಕೋತಿಮ್ಮ. ಪರಕಿಸೆರಡಂ ನೀನು ಹೊರಬೆಲೆಯ ಗುಣಿಪಂದು ಮರೆಯಬೇಡೊಳಬೆಲೆಯ ಮಂಕೋತಿಮ್ಮ.

ನಮ್ಗೆಲ್ಲರಿಗೂ ಎರಡು ರೀತಿ ಜಗತ್ತಿರುತ್ತೆ. ಒಂದು ದಿನನಿತ್ಯದ ವ್ಯಾವಹಾರಿಕ ಜಗತ್ತು. ಇಲ್ಲಿ ನಾವು ಬದುಕಲಿಕ್ಕೆ ಏನೇನು ಅಗತ್ಯವೋ ಅಂಥ ಕೆಲಸಗಳನ್ನು ಮಾಡ್ತಾ ಒಂದು ರೀತಿ ಅದಕ್ಕಾಗಿ ಹೋರಾಟವನ್ನು ನಾವು ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಇದು ಎಕ್ಸಿಸ್ಟೆನ್ಸ್ಗೆ ಮಾಡುವ ಕೆಲಸ ಇದು. ಹಾಗೆ ಹೋರಾಡುವಾಗ ನಾವು ಈ ಲೋಕದ ವ್ಯಾವಹಾರಿಕ ನೀತಿ ಇರುತ್ತಲ್ಲ ಅದನ್ನು ನಮಗೆ ಅನುಕೂಲ ಆಗೋ ಹಾಗೆ ನಾವು ವ್ಯಾಖ್ಯಾನ ಮಾಡಿಕೊಂಡು ವ್ಯವಹರಿಸ್ತಾ ಇರ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ನಮಗಿಷ್ಟಕ್ಕೆ ತಕ್ಕಂತೆ ಮಾಡ್ಕೊಳ್ತಾ ಇರ್ತೀವಿ. ಆದರೆ ಮರಿಬಾರ ಸಂಗತಿ ಏನು ಅಂತಂದರೆ, ನಮಗೆ ಮತ್ತೊಂದು ಜಗತ್ತೂ ಇದೆ. ಅದು ನಮ್ಮ ಒಳ ಜಗತ್ತು, ಆಂತರಿಕ ಜಗತ್ತು. ಅಲ್ಲಿ ನಾವು ನಮಗೆ ನಾವು ಮೋಸ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಹೊರ ಜಗತ್ತಿನಲ್ಲಿ ನಾವು ಮೋಸ ಮಾಡ್ಬೋದು, ಆದರೆ ಒಳ ಜಗತ್ತಿನಲ್ಲಿ ಖಂಡಿತ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ನಾವು ಮಾಡೋ ನ್ಯಾಯ ಅನ್ಯಾಯ ಎಲ್ಲ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿರುತ್ತೆ. ಮನುಷ್ಯ ನೆಮ್ಮದಿಯನ್ನು ಕಾಣಬೇಕು ಅಂತಂದರೆ, ಸಾರ್ಥಕವಾದ ಬದುಕನ್ನು ಸಾಗಿಸಬೇಕು ಅಂತಂದರೆ, ಈ ಎರಡೂ ಜಗತ್ತಿನ ಬಗೆಗೆ ಅವನಿಗೆ ಅರಿವಿರಬೇಕು. ಹೊರ ಜಗತ್ತನ್ನು ಮೆಚ್ಚಿಸಿ ಬದುಕುವಾಗ ನಮ್ಮ ಒಳ ಜಗತ್ತಿಗೆ ನಾವು ಅನ್ಯಾಯ ಮಾಡ್ಕೋಬಾರ್ದು. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಇದನ್ನೇ ಇಹ ಪರ ಅಂತ ಕರೀತಾರೆ, ಲೌಕಿಕ ಪಾರಮಾರ್ಥಿಕ ಅಂತ ಕರೀತಾರೆ, ಇದನ್ನೇ ವ್ಯಾವಹಾರಿಕ ಜಗತ್ತು ಭಾವ ಜಗತ್ತು ಅಂತ ಕರೀತಾರೆ. ಏನಾದರೂ ಕರ್ಕೊಳ್ಳಿ, ಈ ಎರಡೂ ಜಗತ್ತು ನಮ್ಮ ಗಮನದಲ್ಲಿರಬೇಕು. ಡಿ ವಿ ಜಿ ಅವರು ಈ ಎರಡೂ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಕ್ರಮವನ್ನು ನಾವು ವಿವರಿಸ್ತಾ ಇದ್ದಾರೆ. ಹೊರಬೆಲೆಯ ಗುಣಿಪಂದು ಮರೆಯಬೇಡ ಒಳಬೆಲೆಯ ಅನ್ನೋ ಮಾತು ಸಾರ್ಥಕ ಬದುಕಿನ ವ್ಯಾಖ್ಯಾನ.

ಕಾರ ಕೆರಡಾಯ ವೆಯಲೆಕ್ಕ ಹೊರಗಣನು ಭೋಗಕ್ಕೊಂದೊಳ ನೀತಿಗೊಂದು. ನರನೊಂದು ವ್ಯವಹಾರ ಕೆರಡಾಯ ವೆಯಲೆಕ್ಕ ಹೊರಗಣನು ಭೋಗಕ್ಕೊಂದೊಳ ನೀತಿಗೊಂದು. ವರಮಾನ ದೇಹಕ ದೊಡೆಮಾನ ಸಕದೇನು ಪರಿಕಿಸ ಲೆಕ್ಕವನು ಮಂಕುತಿಮ್ಮ. ವರಮಾನ ದೇಹಕ ದೊಡೆಮಾನ ಸಕದೇನು ಪರಿಕಿಸ ಲೆಕ್ಕವನು ಮಂಕುತಿಮ್ಮ.

0: ಡಿವಿಜಿ ಪದ್ಯದಲ್ಲಿ ದೇಹ ಮನಸ್ಸುಗಳ ಬಗೆಗಿನ ವ್ಯಾಖ್ಯಾನವನ್ನ ತುಂಬಾ ಮಾರ್ಮಿಕವಾಗಿ ಮಾಡ್ತಾ ಇದ್ದಾರೆ. ಈ ಪದ್ಯ ಓದುವಾಗ ನನಗೆ ನಮ್ಮಲ್ಲಿ ಎರಡು ಪರಿಕಲ್ಪನೆ ಇದೆ, ಒಂದು ಸುಖ ಇನ್ನೊಂದು ಸಂತೋಷ ಅಂತ. ಅದು ನನ್ನ ನೆನಪಿಗೆ ಬಂತು. ಸುಖ ಈ ದೇಹಕ್ಕೆ ಸಂಬಂಧಿಸಿದ್ದು, ಭೌತಿಕವಾದದ್ದು. ಕೆಲವೊಮ್ಮೆ ಸುಖವನ್ನು ನಾವು ಕೊಂಡ್ಕೋಬಹುದು. ಲೌಕಿಕ ಅನುಕೂಲಗಳಿವೆಯಲ್ಲ ನಮ್ಮದು, ಈ ಎಲ್ಲ ದೇಹ ಸುಖಕ್ಕೆ ಸಂಬಂಧಿಸಿದ್ದು. ಉದಾಹರಣೆಗೆ ಮನೆ, ಫ್ರಿಜ್ಜು, ಏರ್ ಕಂಡೀಷನ್ನು, ಕಾರು ಇತ್ಯಾದಿ ಎಲ್ಲ ಸುಖಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲ ಸವಲತ್ತುಗಳನ್ನು ನಾವು ಮಾಡಿಕೊಳ್ಳೋದು ನಮ್ಮ ದೇಹದ ಸುಖಕ್ಕೆ. ಈ ಎಲ್ಲವೂ ಇದ್ದೂ ಕೂಡ ನಮಗೆ ನೆಮ್ಮದಿ ಇಲ್ಲದೇ ಇದ್ದಿರಬಹುದು, ಸಂತೋಷ ಇಲ್ಲದೇ ಇದ್ದಿರಬಹುದು. ಏರ್ ಕಂಡೀಷನ್ ರೂಮಲ್ಲಿ ಬೆಡ್ಡಿನ ಮೇಲೆ ಮಲಗಿದ್ರೂ ನಿದ್ದೆ ಬಾರದೇ ಇರಬಹುದು. ಕಲ್ ಬೆಂಚಿನ ಮೇಲೆ ಯಾರೋ ರೈಲ್ ನಿಲ್ದಾಣದಲ್ಲಿ ಒಬ್ಬ ವ್ಯಕ್ತಿ ಮಲಗಿ ನೆಮ್ಮದಿಯಾಗಿ ಹಾಯಾಗಿ ನಿದ್ದೆ ಮಾಡಬಹುದು. ಏನಿದ್ರ ಗುಟ್ಟು? ಸುಖ ದೇಹಕ್ಕೆ ಸಂಬಂಧಿಸಿದ್ದು, ಸಂತೋಷ ನೆಮ್ಮದಿ ಮನಸ್ಸಿಗೆ ಸಂಬಂಧಿಸಿದ್ದು. ನಾವೀ ಹೊತ್ತು ಸುಖದ ಬೆನ್ನತ್ತಿ ಹೊರಟೋಗ್ತಾ ಇದ್ದೀವಿ, ಸಂತೋಷವನ್ನು ಕಳ್ಕೊಂಡ್ಬಿಡ್ತಾ ಇದ್ದೀವಿ. ವರಮಾನ ದೇಹಕ್ಕಾದೊಡೆ ಮಾನಸಕದೇನು? ಪರಿಕಿಸ ಲೆಕ್ಕವನ್ನು ಮಂಕುತಿಮ್ಮ, ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತೀಯಾರ ಡಿವಿಜಿ. ಡಿವಿಜಿಯಲ್ಲಿ ಮಾತನಾಡ್ತಿರೋದು ದೇಹ ಸುಖಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಲ್ಲ, ಮನಸ್ಸಿನ ನೆಮ್ಮದಿಯ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದೀವ? ಮನಸ್ಸಿನ ನೆಮ್ಮದಿಯ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ಆಧುನಿಕ ಜಗತ್ತಿನಲ್ಲಿ ನಾವೇನನ್ನು ಕಳ್ಕೊಂಡ್ಬಿಡ್ತಾ ಇದೀವೋ ಅದನ್ನು ಮತ್ತೆ ಪಡ್ಕೊಳ್ಳೋಕೆ ಡಿವಿಜಮನ್ನ ಇಲ್ಲಿ ಒತ್ತಾಯಿಸ್ತಾ ಇದ್ದಾರೆ ಅಂತ ಹೇಳಿ ಅನ್ಸುತ್ತೆ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ವಾಣಿ ಸತೀಶ್, ವ್ಯಾಖ್ಯಾನ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಾ, ಇದು ಆಕಾಶವಾಣಿ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 1:31:06. ಈ ಸಮಯದ ಕಾರ್ಯಕ್ರಮ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ. ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ, KGF ಭಾಗ 2 ಚಿತ್ರದ ಹಾಡು. ಅನನ್ಯ ಭಟ್ ಅವರ ಧ್ವನಿಯಲ್ಲಿ ಕಿನ್ನಲ್ ರಾಜ್ ಅವರ ಸಾಹಿತ್ಯ ಹಾಗೂ ರವಿ ಬಸೂರ್ ಅವರ ಸಂಗೀತ.

ಕಾರ್ಯಕ್ರಮದ ಮುಂದಿನ ಗೀತೆ ಬರ್ತಾ ಇದೆ. ದ ವಿಲನ್ ಚಿತ್ರದ ಹಾಡು ನೋಡಿವಳಂದಾವ ಅನ್ನುವ ಚಿತ್ರದ ಅನ್ನುವ ಹಾಡನ್ನ ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಹಾಗೂ ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು. ಸಾಹಿತ್ಯವನ್ನ ಬರೆದಿದ್ದಾರೆ ಪ್ರೇಮ್, ಹಾಗೆ ಸಂಗೀತವನ್ನ ನೀಡಿದ್ದಾರೆ ಅರ್ಜುನ್ ಜನ್ಯ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಿ, ಇದು ಲಂಚ್ ಬಾಕ್ಸ್ ಕಾರ್ಯಕ್ರಮ. ಈ ಹಿಂದೆ ಪ್ರಸಾರವಾದ ಹಾಡು ಮಾನ್ಸೂನ್ ರಾಗ ಚಿತ್ರದ ಹಾಡು. ಅರವಿಂದ್ ವೇಣುಗೋಪಾಲ್ ಅವರ ಧ್ವನಿಯಲ್ಲಿದ್ದ ಹಾಡಿಗೆ ಸಾಹಿತ್ಯ ಬರೆದಿದ್ರು ಕೆ ಕಲ್ಯಾಣ್, ಹಾಗೂ ಸಂಗೀತ ನೀಡಿದ್ರು ಅನೂಪ್ ಸೇಳಿನ್ ಅವರು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಹೃದಯಕ್ಕೆ ಹೆದರಿಕೆ ಅನ್ನುವಂತಹ ಹಾಡು. ತಾಯಿಗೆ ತಕ್ಕ ಮಗ ಚಿತ್ರದಿಂದ ಪ್ರಸಾರ ಆಗ್ತಾ ಇದೆ. ಹಾಡಿದವರು ಸಂಗೀತ ರವೀಂದ್ರನಾಥ್ ಹಾಗೂ ಸಂಚಿತ್ ಹೆಗ್ಡೆ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ಜುದ್ ಸ್ಯಾಂಡಿ.

ಸ್ನೇಹಿತರೆ, ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿಎ ಕೋರ್ಸ್ ಕಬ್ಬಿಣದ ಕಡಲೆಯಲ್ಲ. ಪ್ರಾಯೋಜಕರು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ.

0: ಕೋರ್ಸ್
1: ಕಬ್ಬಿಣದ ಕಡಲೆಯಲ್ಲ.
2: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
3: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ,
0: ಬೆಂಗಳೂರು ಚಾಪ್ಟರ್,
3: ವಸಂತ ನಗರ, ಬೆಂಗಳೂರು. ವೆಬ್ಸೈಟ್ www.bangaloreicai.org.
1: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ಶ್ರೋತೃಗಳೇ, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಶಾಖೆಯ ಗೌರವಾನ್ವಿತ ಅಧ್ಯಕ್ಷರಾದ ಸಿಎ ಕವಿತಾ ಪರಮೇಶ್ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಮೇಡಮ್ ನಮಸ್ಕಾರ.
4: ನಮಸ್ತೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಮೇಡಮ್, ಯಾಕೆ ಇದು ಒಂದು ಚಾರ್ಟೆಡ್ ಅಕೌಂಟೆಂಟ್ ಆಗ್ಲಿಕ್ಕೆ ಪಾಸ್ ಆಗೋ ಪರ್ಸೆಂಟೇಜ್ ಕಡಿಮೆ ಆಗಿದೆ?
4: ಸೊ ಕೋರ್ಸ್ ಇಸ್ ನಾಟ್ ಡಿಫಿಕಲ್ಟ್, ಕೋರ್ಸ್ ಅಪ್ರೋಚ್ ಅದು ನಮಗೆ ಗೊತ್ತಾಗಬೇಕು. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೋರ್ಸ್ ಅಲ್ಲಿ ನಮ್ದು ಕೋರ್ಸ್ ಟೆಕ್ಸ್ಟ್ ಬುಕ್ಸ್ ಸಿಲಬಸ್ ಏನ್ ಕೊಡ್ತಾರೆ ಆ ಸಿಲಬಸ್ ಅಲ್ಲೇ ಇದೆ. ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಯುವರ್ ದ ಇಂಟರ್ ಮತ್ತೆ ಫೈನಲ್ ಅಂತ ನಮ್ದು ಏನು ಟೂ ಲೆವೆಲ್ಸ್ ಆಫ್ ಲರ್ನಿಂಗ್ ಇದೆ ಅಂತ ಟೂ. ಅದರಲ್ಲಿ ಆಬ್ಜೆಕ್ಟಿವ್ ಯೂಸ್ ಟು ಲುಕ್ ಅಟ್ ದಿ ಸಿಚುವೇಶನ್, ಐ ಮೀನ್ ವಾಟ್ ಎವರ್ ವಿ ಲರ್ನ್ ಹ್ಯಾಸ್ ಟು ಬಿ ಅಪ್ಲೈಡ್ ಪ್ರಾಕ್ಟಿಕಲಿ. ನಾವು ಆನ್ಸರ್ ಬರೆಯೋದು, ನಮ್ಮ ಅಪ್ರೋಚ್ ಬದಲಾದ್ರೆ ಈಸಿಯಾಗಿ ಯಾರು ಬೇಕಾದ್ರೂ ಪಾಸ್ ಆಗ್ಬೋದು. ಸೊ ಹಂಗಾಗಿ ಇಟ್ ಈಸ್ ನಾಟ್ ದಟ್ ಇನ್ಸ್ಟಿಟ್ಯೂಟ್ ಏನೋ ರೆಗ್ಯುಲೇಟ್ ಮಾಡ್ತಾ ಇದೆ, ಆ ಥರ ಏನಿಲ್ಲ. ಇಟ್ ಈಸ್ ದ ಅಪ್ರೋಚ್, ದೇ ಆರ್ ಲುಕಿಂಗ್ ಅಟ್ ಹೌ ಪ್ರಾಕ್ಟಿಕಲಿ ಯು ವಿಲ್ ಬಿ ಏಬಲ್ ಟು ಅಪ್ಲೈ ದಿಸ್. ಆ ಥರ ನಾನು ಎಕ್ಸಾಮ್ ಪೇಪರ್ ಅಲ್ಲಿ ಪ್ರೊಡ್ಯೂಸ್ ಮಾಡಿದ್ರೆ, ನನ್ನ ರಿಪ್ಲೈಸ್ ಆ ಥರ ಆನ್ಸರ್ ಶೀಟ್ಸ್ ಬರೆದಿದ್ರೆ, ದೇ ವಿಲ್ ಡೆಫಿನೆಟ್ಲಿ ಪಾಸ್ ಯು. ಅಷ್ಟೇ, ಇನ್ಸ್ಟಿಟ್ಯೂಟ್ ಏನೇನು ಕಾರ್ಯಕ್ರಮ ಮಾಡ್ತಾ ಇದೆ ನಂಬರ್ ಆಫ್ ಚಾರ್ಟ್ ಅಕೌಂಟೆಂಟ್ಸ್ ಇನ್ಕ್ರೀಸ್ ಮಾಡೋದಕ್ಕೆ. ಸೊ ನಾವು ಒಂದು ಕರಿಯರ್ ಕೌನ್ಸಿಲಿಂಗ್ ಕಾರ್ಯಕ್ರಮ ಅಂತ ಮಾಡ್ತೀವಿ. ಅಂದ್ರೆ ಸ್ಟೂಡೆಂಟ್ಸ್ 8th-9th ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ, ದಟ್ ಇಸ್ ದ ಟೈಮ್ ವೆನ್ ದೇ ಕೀಪ್ ದೇರ್ ಮೈಂಡ್, ಅಂದ್ರೆ ಒಂದು ಅವ್ರ ಮೈಂಡ್ ಅಲ್ಲಿ ನಾನು ಏನ್ ಮಾಡಬೇಕು ಅನ್ನೋದನ್ನ ಒಂದು ಬೆಳವಣಿಗೆ ಮಾಡ್ಕೊತಾ ಇರ್ತಾರೆ, ಮೈಂಡ್ ಡಿಟರ್ಮೈನ್ ಮಾಡ್ಕೊತಾ ಇರ್ತಾರೆ. ಆ ಸಮಯದಲ್ಲಿ ಅವರಿಗೆ ಈ ತರ ಒಂದು ಕೋರ್ಸ್ ಇದೆ ಇದು ಅಂತ ಹೇಳಿ ಒಂದು ಅವ್ರ ತಲೆನಲ್ಲಿ ಬಿಟ್ಟಿದ್ರೆ, ದಿಲ್ ವೆನ್ ದೇ ಹ್ಯಾವ್ ಟು ಡಿಸೈಡ್ 10th ಸ್ಟ್ಯಾಂಡರ್ಡ್ ಆದ್ಮೇಲೆ, +12 ಆದ್ಮೇಲೆ, 12th ಸ್ಟ್ಯಾಂಡರ್ಡ್ ಅಲ್ಲಿ ಅವರು ಡಿಸೈಡ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ. ಸೊ 8th-9th ಅಲ್ಲಿ ನಾವು ಆ 8th-9th ಮಕ್ಕಳಿಗೆ ಕರಿಯರ್ ಕೌನ್ಸಿಲಿಂಗ್ ಅಂತ ಅಕ್ರಾಸ್ ದ ಕಾಲೇಜಸ್ ಅಂಡ್ ಸ್ಕೂಲ್ಸ್ ನಾವು ಅಪ್ರೋಚ್ ಮಾಡಿ ಕರಿಯರ್ ಕೌನ್ಸಿಲಿಂಗ್ ಕಾರ್ಯಕ್ರಮ ಮಾಡ್ತೀವಿ. ವೇರ್ ಕ್ವಾಲಿಫೈಡ್ ಚಾರ್ಟ್ ಅಕೌಂಟೆಂಟ್ಸ್ ಗೋ ಅಂಡ್ ದೆನ್ ಟೆಲ್ ದೆಮ್ ಅಬೌಟ್ ದಿಸ್ ಕೋರ್ಸ್, ಏನಿದೆ ಈ ಕೋರ್ಸ್ ಅಲ್ಲಿ, ಕೋರ್ಸ್ ಯಾವ ತರ ನಡೆಸಬಹುದು ಏನು ಅಂತೆಲ್ಲ ತಿಳಿಸ್ತಾರೆ. ಆಮೇಲೆ ಕೋರ್ಸ್ ತಗೊಂಡ್ರೆ ಏನೇನು ಅಡ್ವಾಂಟೇಜಸ್ ಇದೆ ಅನ್ನೋದನ್ನ, ಎಷ್ಟು ಕಷ್ಟ ಏನು, ಎಷ್ಟು ಸುಲಭ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅದಾದ್ಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಆಫ್ ವಿತ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಇನ್ +12 ಆದಾಗ. ಅವಾಗ ಯಾಕಂದ್ರೆ +12 ಆದ್ಮೇಲೆ ಅವರು ಸಿಎನು ಮಾಡಬಹುದು, ಡಿಗ್ರಿನೂ ಮಾಡಬಹುದು. ಆ ಟೈಮ್ ಅಲ್ಲಿ ಕೂಡ ನಾವು ಮಕ್ಕಳಿಗೆ ಒಂದು ಕರಿಯರ್ ಕೌನ್ಸಿಲಿಂಗ್ ಅಂತ. ಸೊ ನಾವು ಬೆಂಗಳೂರು ಶಾಖೆಯಿಂದ ಒಂದು ವರ್ಷದಲ್ಲಿ more than 10,000-15,000 ಸ್ಟೂಡೆಂಟ್ಸ್ ಗೆ ಕರಿಯರ್ ಕೌನ್ಸಿಲಿಂಗ್ ಮಾಡ್ತೀವಿ.
1: ಈಗ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡು ಬರೋಣ.
5: ಅದೆಲ್ಲ ಫೈಲ್ ಎಲ್ಲ ಇಟ್ಕೊಂಡು ಎಲ್ಲಿಗೆ ಹೊಂಟಿ?

0: ಅದೇ ಇಂಟರ್ವ್ಯೂ ಐತೆ, ಎಲ್ಲಾದ್ರೂ ಒಂದ್ ಕಡೆ ಕೆಲ್ಸ ಸಿಗ್ತದೆ.
1: ಅಯ್ಯೋ ನನ್ ಬಂಗಾರ, ಕೆಲ್ಸಕ್ ಹೋತೀಯ? ಬೇಡ ಮಗ, ನಾವೆಲ್ಲ ಓದ್ದೇನೆ ಹಿಂಗ್ ಕೂಲಿ ಪಾಲಿ ಕೆಲ್ಸ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ನಿಂಗೂ ಕಷ್ಟಪಟ್ಟು ಓದ್ಸಿದೀನಿ ಪಿ ಯು ಸಿ ತನಕ. ನೀನೀಗ ಕೆಲ್ಸಕ್ ಹೋಗೋದ್ರಿಂದ ನಂಗೇನು ಸಹಾಯ ಆಗಕ್ಕಿಲ್ಲ. ಹೆಂಗೋ ಜೀವನ ನಡೀತೈತೆ, ನೀ ಓದ್ಬೇಕ್ ಮಗ. ನೀನು ಪಿ ಯು ಸಿ ಆಗೆ ಡಿಸ್ಟಿಂಕ್ಷನ್ ಬಂದಿದೀಯ, ಅಂತದ್ರಾಗೆ ಇಲ್ಲಿಗೆ ಓದ್ ನಿಲ್ಸಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ನಂಗೆ ತಡ್ಕೊಳಕ್ ಆಗಕ್ಕಿಲ್ಲವ. ನೀನು ಮುಂದೆ ಓದ್ಬೇಕವ.
0: ಅಯ್ಯೋ ಅಪ್ಪ, ನಮ್ಮಂತ ಹಳ್ಳಿ ಹೆಣ್ಮಕ್ಳು ಇಂಗ್ಲಿಷ್ದೇ ಬರ್ದೆ ಸಿ ಎ ಎಲ್ಲ ಹೆಂಗ್ ಮಾಡಕ್ಕಾಯ್ತದೆ ಅನ್ಕೊಂಡಿದ್ದೆ. ಈಗ ನೀನ್ ಹೇಳಿದ್ಮೇಲೆ, ಇಷ್ಟು ಭರವಸೆ ಕೊಟ್ಮೇಲೆ ನಾನು ಸಿ ಎ ಓದೇ ಓದ್ತೀನಪ್ಪ.
2: ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಮೂಲಕ ನಮ್ಮ ಸಾರ್ವಜನಿಕರಿಗೆ ಏನು ಒಂದು ಸಂದೇಶವನ್ನ ಕೊಡ್ತೀರಾ?
3: ಯುನೋ, ಸಿ ಎಸ್ ಆರ್ ದ ಪೀಪಲ್ ಹೂ ಆರ್ ದೇರ್ ಟು ಸಪೋರ್ಟ್ ಯು ಆನ್ ಎನಿ ಮ್ಯಾಟರ್ಸ್ ವಾಟ್ ಯು ವಾಂಟ್ ವೆರ್ ಎವರ್ ಇನ್ ಯುವರ್ ಲೈಫ್, ವಾಟ್ ಎವರ್ ಇಟ್ ಇಸ್, ವೆನ್ ಎವರ್ ಯು ಥಿಂಕ್ ಆಫ್ ಫೈನಾನ್ಸ್, ದೆನ್ ದ ಸಿ ಎಸ್ ಆರ್ ದ ಪೀಪಲ್ ಹೂ ಆರ್ ದೇರ್. ಸೊ ಟೇಕ್ ಕೇರ್ ಆಫ್ ದಮ್ ಅಂಡ್ ಗೋ ಅಲಾಂಗ್ ವಿತ್ ದಮ್, ಅಂಡ್ ಆಸ್ ಅ ಕಮ್ಯುನಿಟಿ ಟುಗೆದರ್ ವಿ ಕ್ಯಾನ್ ಗ್ರೋ ದಿಸ್ ಸೊಸೈಟಿ ಅಂತ ಹೇಳಕ್ ಇಷ್ಟಪಡ್ತೀನಿ.
2: ಕೇಳಿದ್ರೆ ಇಲ್ಲಿಯವರೆಗೆ ಸಿ ಎ ಕವಿತಾ ಪರಮೇಶ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್.
4: ಸಿಎ ಕೋರ್ಸ್
2: ಕಬ್ಬಿಣದ ಕಡಲೆ ಎಲ್ಲ.
4: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
2: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ,
4: ಬೆಂಗಳೂರು ಚಾಪ್ಟರ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಇಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು. ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, ಇಬ್ಬರು ಮಕ್ಕಳು ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಂದಿನಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದ ವಿಕಸಿತ ಭಾರತ ಜಿರಾಮ್ಜಿ ಜಾರಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 ದಿನದಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಕಳೆದ 3 ವರ್ಷದಲ್ಲಿ ಬೆಂಗಳೂರಿನ ಮೆಟ್ರೋ ರೈಲು ಸೇವೆಯಲ್ಲಿನ ಅಡಚಣೆಗಳ ಬಗ್ಗೆ ತನಿಖೆ ನಡೆಸಲು ಹಾಗೂ ತೆಗೆದುಕೊಂಡ ಕ್ರಮಗಳ ಕುರಿತು ವರದಿ ಸಲ್ಲಿಸಲು ರೈಲು ಸುರಕ್ಷತಾ ಮುಖ್ಯ ಆಯುಕ್ತರು ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋದಲ್ಲಿ ಉಂಟಾಗುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ದಾಖಲೆ ಸಮೇತ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಮಹತ್ವದ ಆದೇಶ ನೀಡಿದೆ. ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಕರ್ಯ ಬಿಎಂಆರ್ಸಿಎಲ್ನ ಮೊದಲ ಆದ್ಯತೆಯಾಗಬೇಕು. ರಾಜ್ಯ ಸರ್ಕಾರವು ಈ ಸಮಸ್ಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸಂಸದ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 2024 ಈವರೆಗೆ ಮೆಟ್ರೋ ಸೇವೆಯಲ್ಲಿ 20 ಹೆಚ್ಚು ಬಾರಿ ದೊಡ್ಡ ಮಟ್ಟದ ವ್ಯತ್ಯಯಗಳು ವರದಿಯಾಗಿವೆ. ಬಿಎಂಆರ್ಸಿಎಲ್ ಈ ವೈಫಲ್ಯಗಳನ್ನು ತಕ್ಷಣವೇ ಸರಿಪಡಿಸುವ ಮೂಲಕ ಪ್ರಯಾಣಿಕರಲ್ಲಿ ಮತ್ತೆ ವಿಶ್ವಾಸ ಮೂಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲಾ ಕೇಂದ್ರದಲ್ಲಿ ರೈಲ್ವೆ ಸಂಪರ್ಕ ಬಲವರ್ಧನೆಗಾಗಿ ಕೋಚ್ ಡಿಪೋ ಸ್ಥಾಪಿಸಬೇಕು ಮತ್ತು ರೈಲು ನಿಲ್ದಾಣದಲ್ಲಿ ಇನ್ನೊಂದು ಆಗಮನ ಮತ್ತು ನಿರ್ಗಮನ ದ್ವಾರವನ್ನು ಅಭಿವೃದ್ಧಿಪಡಿಸಬೇಕೆಂದು ಕೋರಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣನವರ ಜತೆ ಚರ್ಚಿಸಲಾಗಿದೆ. ಈ ಸಂಬಂಧವಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೂ ಪತ್ರ ಬರೆಯಲಾಗಿದೆ ಎಂದು ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಹಿಂದೆ ವಿಜಯಪುರ ರೈಲು ನಿಲ್ದಾಣದ ಆವರಣದಲ್ಲೇ ಇದ್ದ ಗೂಡ್ಶೆಡ್ ಅನ್ನು ಈಗ ಅಲಿಯಾಬಾದಿಗೆ ಸ್ಥಳಾಂತರಿಸಲಾಗಿದೆ. ಹೀಗಾಗಿ

0: ಕೋಚ್ ಡಿಪೋ ಸ್ಥಾಪನೆಗೆ ಜಾಗದ ಕೊರತೆಯೇನೂ ಇಲ್ಲ ಎಂದು ಹೇಳಿದ್ದಾರೆ. ವಿಜಯಪುರ ಚಾರಿತ್ರಿಕ ಸ್ಥಳವಾಗಿದ್ದು ವರ್ಷವಿಡೀ ಲಕ್ಷಾಂತರ ಪ್ರವಾಸಿಗರನ್ನು ಸೆಳೆಯುತ್ತಿರುವ ಪ್ರವಾಸೋದ್ಯಮ ತಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯಪುರ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಆಗಮನ ನಿರ್ಗಮನ ದ್ವಾರವನ್ನು ಸ್ಥಾಪಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿದು ಮನೆಗಳ ಮೇಲೆ ಬಿದ್ದ ಪರಿಣಾಮ ಮೂವರು ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಮೂವರು ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದುರಂತ ಸಂಭವಿಸುತ್ತಿದ್ದಂತೆ ರಕ್ಷಣಾ ತಂಡಗಳು ಧಾವಿಸಿ ಕಾರ್ಯಾಚರಣೆ ನಡೆಸಿ ಅವಶೇಷಗಳಡಿ ಸಿಲುಕಿದ್ದವರಲ್ಲಿ ಮೂವರನ್ನು ಹೊರತೆಗೆದಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸದಲ್ಲಿರುವ ಆರೋಗ್ಯ ಸಚಿವ ಯುಟಿ ಖಾದರ್ ತಮ್ಮ ಭೇಟಿಯನ್ನು ಮೊಟಕುಗೊಳಿಸಿದ್ದಾರೆ. ತ್ವರಿತ ಪರಿಹಾರ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದಾರೆ. ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ವೆಚ್ಚ ಭರಿಸಲು ಹಾಗೂ ಮೃತರ ಕುಟುಂಬದವರಿಗೆ ಇಂದೇ ಪರಿಹಾರ ಮೊತ್ತ ನೀಡಲು ನಿರ್ದೇಶನ ನೀಡಿದ್ದಾರೆ. ಈ ದುರಂತಕ್ಕೆ ಸಂಬಂಧಿಸಿದಂತೆ ಕಂದಾಯ ಸಚಿವ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರಿನ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಲಯ ಆಯುಕ್ತರ ನೇತೃತ್ವದಲ್ಲಿ ಇಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ನಗರದ ಎಲ್ಲಾ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಚಾಮರಾಜಪೇಟೆಯ 5 ಮುಖ್ಯ ರಸ್ತೆಯಲ್ಲಿ ಕೇಂದ್ರ ಪಾಲಿಕೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ದಕ್ಷಿಣ ನಗರ ಪಾಲಿಕೆಯ ಜಯನಗರ ವಲಯದಲ್ಲಿ ಚಿಕ್ಕಪೇಟೆ, ಬಸವನಗುಡಿ, ಮಾರತ್ಹಳ್ಳಿ, KR ಪುರಂನಲ್ಲಿಯೂ ಕಾರ್ಯಾಚರಣೆ ಮುಂದುವರೆದಿದೆ. ಪಾದಚಾರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಕಟ್ಟಡ ಸಾಮಗ್ರಿಗಳನ್ನು ಅಥವಾ ಅಂಗಡಿಗಳನ್ನು ಇಡುವಂತಿಲ್ಲ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಯಾಚರಣೆಯಿಂದ ಬೀದಿಬದಿ ವ್ಯಾಪಾರಿಗಳು ಅಸಮಾಧಾನಗೊಂಡಿದ್ದಾರೆ. ಪಾದಚಾರಿಗಳಿಗೆ ತೊಂದರೆಯಾಗದಂತೆ ವ್ಯಾಪಾರ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಎಸ್ಐಆರ್ ಕುರಿತು ದೇಶಾದ್ಯಂತ ವಿವಿಧ ಚರ್ಚೆಗಳು ನಡೆದಿದ್ದು ಅದರ ಸಾಧಕ ಬಾಧಕಗಳ ಕುರಿತಾಗಿ ಈಗಾಗಲೇ ಚರ್ಚಿಸಲಾಗಿದೆ. ರಾಜ್ಯದಲ್ಲಿ ಮತದಾರರ ಹಕ್ಕುಗಳಿಗೆ ಯಾವುದೇ ಧಕ್ಕೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ದೇಶದಲ್ಲೇ ಸುಮಾರು 75% ಭಾಗದಲ್ಲಿ ಬರ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ನೀರಿನ ಕೊರತೆ ಎದುರಿಸಬಹುದಾದ 7 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಎಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಇಂದು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಭೇಟಿ ನೀಡಿ ವಕೀಲರ ಭವನದ ಆವರಣದ ಹಲವು ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾಮಗಾರಿಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಸೇರಿದಂತೆ ಹಲವು ಹಿರಿಯ ವಕೀಲರು ಉಪಸ್ಥಿತರಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಪಟ್ಟಣದ ವಿವಿಧ ವಾರ್ಡ್ಗಳಿಗೆ ಜಿಲ್ಲಾಧಿಕಾರಿ ರೂಪಾ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನಾಗರಿಕರಿಗೆ ಅರಿವು ಮೂಡಿಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಚುರುಕಿನಿಂದ ಆರಂಭಗೊಂಡಿದ್ದು ಮೊದಲ ದಿನವೇ ಜಿಲ್ಲಾದ್ಯಂತ 107,802 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಬಿಎಲ್ಒಗಳು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವ

0: ಮಾಹಿತಿ ಪಡೆದುಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಮತದಾರರ ಆಕ್ಷೇಪಣೆಗಳಿದ್ದಲ್ಲಿ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ನೀಡಬಹುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಚಿತ್ರಕಲಾವಿದ ಹಾಗೂ ರೈತ ಮತ್ತು ದಲಿತ ಪರ ಹೋರಾಟಗಾರ ಕೆಟಿ ಶಿವಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಇಂದು ಹಾಸನದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಬುಕ್ವೆ ಪ್ರಶಸ್ತಿ ವಿಜೇತ ಸಾಹಿತಿ ಭಾನು ಮುಷ್ತಾಕ್ ಸೇರಿದಂತೆ ಹಲವಾರು ಗಣ್ಯರು ದರ್ಶನ ಪಡೆದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಸರ್ಕಾರದ ವಿವಿಧ ಇಲಾಖೆಗಳು, ಸ್ಥಳೀಯ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ವಾಸಂತಿ ಅಮರ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕೊಪ್ಪಳ ವಿಭಾಗದ ವತಿಯಿಂದ ಕೊಪ್ಪಳ ತಳಕಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮಾರ್ಗದಲ್ಲಿ ಇಂದಿನಿಂದ ನೂತನ ನಗರ ಸಾರಿಗೆ ಆರಂಭಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು, ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, ಇಬ್ಬರು ಮಕ್ಕಳು ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಸ್ನೇಹಿತರೆ, ಸವಿ ಸವಿ ನೆನಪು ಚಿತ್ರದ ಹಾಡನ್ನ ಕೇಳಿದ್ರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಾಹಿತ್ಯವನ್ನ ಬರೆದಿದ್ದು ನಾಗತಿಹಳ್ಳಿ ಚಂದ್ರಶೇಖರ್, ಹಾಗೆ ಸಂಗೀತವನ್ನ ನೀಡಿದ್ದು ಆರ್ ಪಿ ಪಟ್ನಾಯಕ್.

ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಗಾಳಿಪಟ ಚಿತ್ರದ ಹಾಡು, ಕೆ ಎಸ್ ಚಿತ್ರಾರವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಸ್ನೇಹಿತರೆ, ಸಮಯ ಆಗಿದೆ 3 ಗಂಟೆ. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: बांगुई, अभी आपने सुना ये कार्यक्रम। अब इसी के साथ हमारा आज का उमंग कार्यक्रम यहीं पर समाप्त होता है। तो अब अपने मित्र अजीत
1: और विमलेश को उमंग कार्यक्रम की तकनीकी टीम के साथ कल तक के लिए आज्ञा दीजिए।
0: नमस्कार।
2: उमंग उमंग उमंग उमंग।
1: ಸ್ನೇಹಿತರೆ, ಸಮಯ ಆಗಿದೆ 3:29:22. ಈಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ. ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್, ನಮಸ್ಕಾರ.
4: ನಮಸ್ಕಾರ.
3: ಕೆಲವು ಕಾಯಿಲೆಗಳು ಅದಕ್ಕೇನೋ ಒಂದು ಸರ್ಟಿಫಿಕೇಟ್ ಬೇಕಾಗಿರುತ್ತದೆ. ಅದರಲ್ಲಿ ಏನಂದ್ರೆ ಈ ಆಟಿಸಮ್ ಸ್ವಲೀನತೆ ಅಂತ ಏನ್ ಹೇಳ್ತೀವಲ್ಲ, ಅದು ಮೆದುಳಿನ ಬೆಳವಣಿಗೆಗೆ ಸಂಬಂಧಿಸಿದಂತಹ ಕಾಯಿಲೆ ಅಂತಂತೇಳಿ ನಾವು ಅನ್ಕೊಂಡಿರ್ತೀವಿ. ಆರ್ಟಿಸಮ್ ಕಾಯಿಲೆ ಇದೆ ಅಂತಂತೇಳಿ ಮಕ್ಕಳಿಗೆ ಶಾಲೆಯಲ್ಲಿ ಅಲ್ಲಿ ಅಡ್ಮಿಷನ್ ಎಲ್ಲ ಬೇಕಾಗಬಹುದು, ಅದನ್ನ ತಗೋಬೇಕಂದ್ರೆ ಏನ್ ಮಾಡಬೇಕು ಸರ್?
4: ತಾವು ಹೇಳಿದಾಗೆ ಆರ್ಟಿಸಮ್ ಅನ್ನುವಂಥದ್ದು ಇದು ಮೆದುಳಿಗೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ, ವಿಕಸನಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಕಾಯಿಲೆ. ಇದಕ್ಕೆ ಕಾನೂನಾತ್ಮಕವಾಗಿ ಕೂಡ ಇಂತಹ ಮಕ್ಕಳಿಗೆ ಅಂಗವೈಕಲ್ಯ ಗುರುತಿಸಲಿಕ್ಕೆ ಕೆಲವೊಂದು ಕಾನೂನಿನ ಪ್ರಕ್ರಿಯೆಗಳಿವೆ. ಒಂದೇನೆಂದರೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಆ್ಯಕ್ಟ್ಸ್ ಅಂತ 2016 ಒಂದು ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ. ಆ ಕಾಯ್ದೆಯ ಪ್ರಕಾರ ಆಟಿಸಮನ್ನು ಆ ಕಾಯ್ದೆ ಅಂಗವೈಕಲ್ಯ ಅಂತ ಗುರುತಿಸುತ್ತದೆ. ಹಾಗೆಯೇ 1999 ನ್ಯಾಷನಲ್ ಟ್ರಸ್ಟ್ ಆ್ಯಕ್ಟ್ ಅಂತ ಇರುವಂಥದ್ದು, ಇದರಲ್ಲಿ ಆಟಿಸಮ್ ಇರುವಂಥ ವ್ಯಕ್ತಿಗಳಿಗೆ ವಿಶೇಷ ರಕ್ಷಣೆಯನ್ನು ನೀಡಲಾಗಿದೆ. ಇನ್ನೊಂದು 2017 ಮೆಂಟಲ್ ಹೆಲ್ತ್ ಕೇರ್ ಆ್ಯಕ್ಟ್, ಇದು ಕೂಡ ಮಾನಸಿಕ ಆರೋಗ್ಯ ಸೇವೆಗಳಿಗೆ ಅಂಗವೈಕಲ್ಯ ಇರುವಂಥ ವ್ಯಕ್ತಿಗಳಿಗೆ ಸೇವೆಗಳನ್ನು ಪಡ್ಕೊಳ್ಳುವಂತ ಹಕ್ಕನ್ನು ನೀಡುತ್ತದೆ.
3: ಈಗ ಇದು ಗೊತ್ತಾಗಿದ್ದೇನೆಂದ್ರೆ ಆರ್ಟಿಸಮ್ ನಲ್ಲಿ ಎರಡು ಬೆನಿಫಿಟ್ ಇದೆ. ಒಂದು ವಿಶೇಷ ಚೇತನರಾಗಿಯನ್ನು ಕೂಡ ಕನ್ಸಿಡರ್ ಮಾಡ್ತಾರೆ,
4: ಮಾನಸಿಕ ಆರೋಗ್ಯ
3: ಸಮಸ್ಯೆಯನ್ನು ಕೂಡ ಆಗುತ್ತೆ ಅಂತ.
4: ಹೌದು ಹೌದು.
3: ಇದರಿಂದ ಹೊರಗೆ ಬರಬೇಕಂದ್ರೆ ಸಾಕಷ್ಟು ದೀರ್ಘಕಾಲದ ಚಿಕಿತ್ಸೆ ಮತ್ತು ಸಲಹೆ ಸೂಚನೆಗಳು ಬೇಕಾಗ್ತದೆ ನಿಜ. ಆದ್ರೆ ಪ್ರಮಾಣ ಪತ್ರ ಅಂತೂ ಮೊದಲಿಗೆ ಬೇಕಾಗುತ್ತೆ. ಏನೇನು ಪ್ರಮಾಣ ಪತ್ರಗಳು
4: ಇಲ್ಲಿ? ಪ್ರಮಾಣ ಪತ್ರಗಳನ್ನು ಸಣ್ಣ ಮಗು ಇರಬಹುದು ಅಥವಾ ಆಟಿಸಮ್ ಇದೆ ಮಗುವಿಗೆ ಅಂತ ಗೊತ್ತಾದ ಕೂಡಲೇ ಪೋಷಕರು ಏನು ಮಾಡಬೇಕು ಅಂದರೆ, ಒಂದು ಡಿಸೆಬಿಲಿಟಿ ಸರ್ಟಿಫಿಕೇಟ್, ಒಂದು ಅಂಗವೈಕಲ್ಯ ಸರ್ಟಿಫಿಕೇಟನ್ನು, ಪ್ರಮಾಣ ಪತ್ರವನ್ನು ಪಡ್ಕೊಳ್ಬೇಕು. ಇದನ್ನು ಸರ್ಕಾರಿ ಆಸ್ಪತ್ರೆಯ ವೈದ್ಯರ ತಂಡ ನೀಡ್ತದೆ. ಇನ್ನು ಎರಡನೇದು ಯುನೀಕ್ ಡಿಸೆಬಿಲಿಟಿ ID ಅಂತ ಹೇಳ್ತೇವೆ, UDID ಅಂತ ಕಾರ್ಡ್ ಒಂದು ಕೇಂದ್ರ ಸರ್ಕಾರ ನೀಡುತ್ತೆ. ಇದು ರಾಷ್ಟ್ರೀಯ ಮಟ್ಟದ ಒಂದು ಅಂಗವೈಕಲ್ಯವನ್ನು ಗುರುತಿಸುವಂಥ ಗುರುತಿನ ಚೀಟಿ. ಅದೇ ರೀತಿ ಸ್ವಾವಲಂಬನ್ ಕಾರ್ಡ್ .gov.in ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಈ ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಆಗುತ್ತೆ, ಅವಶ್ಯಕ ದಾಖಲೆಗಳನ್ನು ಅಲ್ಲಿ ಹಾಜರುಪಡಿಸಿ. UDID ಕಾರ್ಡ್ ಇದ್ದರೆ ದೇಶದಾದ್ಯಂತ ಆ ಆಟಿಸಮ್ ಇರುವಂಥ ಮಗುವಿಗೆ ಎಲ್ಲ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ನ್ಯಾಷನಲ್ ಟ್ರಸ್ಟ್ನಿಂದ ಲೀಗಲ್ ಗಾರ್ಡಿಯನ್ಶಿಪ್ ಅಂತ ಹೇಳ್ತೇವೆ, ಅಂದರೆ ಮಗ ವಯಸ್ಕನಾದ ನಂತರ ನೀವು ಕಾನೂನು ಪ್ರಕಾರ ಗಾರ್ಡಿಯನ್ ಆಗಬೇಕಾದ್ರೆ ಈ ಪ್ರಮಾಣ ಪತ್ರ ಅಗತ್ಯ ಇರುತ್ತೆ. ಹಾಗೆಯೇ ನ್ಯಾಷನಲ್ ಟ್ರಸ್ಟ್ಗೆ ಆನ್ಲೈನ್ ಮೂಲಕ ಅರ್ಜಿ ನೀಡಬಹುದು ಅಥವಾ ಕಚೇರಿಗೆ ಆಫ್ಲೈನ್ ಅರ್ಜಿಯನ್ನು ಕೂಡ ನೀಡಬಹುದು.
3: ಈ ಎಲ್ಲ ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡ ನಂತರ ಪ್ರಮಾಣ ಪತ್ರ ಸಿಕ್ಕಿದ ಮೇಲೆ ಶಾಲೆ ಕಾಲೇಜಿನಲ್ಲಿ ಯಾವ ರೀತಿ ಸಹಾಯವನ್ನು ಅವರು ನಿರೀಕ್ಷೆ ಮಾಡ್ತಾರೆ, ಸಿಗುತ್ತೆ ಸಿಗಬೇಕು ಅಂತ ಅದ್ರ ಬಗ್ಗೆ ಹೇಳಿ.
4: ಶಿಕ್ಷಣ ಸಂಸ್ಥೆಗಳನ್ನು ಈ ರೀತಿಯ ವಿಶೇಷ ಚೇತನರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಲೇಬೇಕು. ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಆದರೆ ಹೆಚ್ಚುವರಿ ಸಮಯ ಕೊಡುವಂಥದ್ದು ಇರಬಹುದು, ಅಥವಾ ಪರೀಕ್ಷೆ ಬರೀಲಿಕ್ಕೆ ಸಹಾಯಕರನ್ನು ಅಗತ್ಯವಿದ್ರೆ ತರಗತಿಯಲ್ಲಿ ಕೊಡುವಂಥದ್ದು ಇರಬಹುದು, ಅಥವಾ ವಿಶೇಷ ಶಿಕ್ಷಕರನ್ನು ಅಂದರೆ ಸ್ಪೆಷಲ್ ಎಜುಕೇಟರ್ಗಳ ಮೂಲಕ ಸಹಾಯವನ್ನು ಕೊಡುವಂಥದ್ದು, ಕಟ್ಟಡ ಮತ್ತು ಯಾವುದು ಟಾಯ್ಲೆಟ್ ಇಂಥದ ಫೆಸಿಲಿಟಿಗಳನ್ನು ಸರಿಯಾಗಿ ಅವರಿಗೆ ಬಳಸಿಕೊಳ್ಳಿಕ್ಕೆ ಅವಕಾಶವನ್ನು ನೀಡುವಂಥದ್ದು ಕೊಡಬೇಕು.
3: ಅದೇ ಶುಲ್ಕದಲ್ಲಿ ರಿಯಾಯಿತಿ ಇತ್ಯಾದಿ ಎಲ್ಲ ಸೌಲಭ್ಯಗಳು
4: ಖಂಡಿತವಾಗಿ
3: ಈ ರೀತಿ ಎಲ್ಲ ಮಕ್ಕಳಿಗೆ ಅವರ ಒಂದು ಶಿಕ್ಷಣದ ಹಕ್ಕು ಇದ್ದೇ ಇರಬೇಕು. ಮತ್ತೆ ಏನಾದರೂ ಅಡ್ಮಿಷನ್ಗೆ ನಿರಾಕರಣೆ ಮಾಡಿದ್ರೆ ಅಲ್ಲಿ ಬಹುಶಃ ಸಮಸ್ಯೆ ಆಗುತ್ತಲ್ಲ, ಹಾಗಾಗಿ ದೂರು ಕೂಡ
4: ಸಲ್ಲಿಸುವಂತ ಅವಕಾಶಗಳಿವೆ, ಸ್ಟೇಟ್ ಕಮಿಷನ್ ಆಫ್ ಫಾರ್ ಡಿಸೆಬಿಲಿಟಿಗೆ ಕೊಡಬಹುದು.
3: ತುಂಬಾ ಧನ್ಯವಾದಗಳು ಸರ್, ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ. ನಮ್ಮ ಕೇಳುಗರ ಪರವಾಗಿ ವಕೀಲರಾದ ಕೃಷ್ಣ ಪ್ರಸಾದ್ ಅವರೇ, ನಿಮಗೆ ನಮಸ್ಕಾರ, ಧನ್ಯವಾದಗಳು.
4: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ
5: ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
4: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
5: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
4: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸ್ನೇಹಿತರೆ ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:35:52. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಹೊಂಬಿಸಲು ರಸಪ್ರಶ್ನೆ ಕಾರ್ಯಕ್ರಮದ ಕುರಿತಾಗಿ ನಿಮಗೆ ಗೊತ್ತೇ ಇದೆ, ಪ್ರತಿದಿನ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳನ್ನು ಕಳಿಸುವಂತಹ ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಸಹ ಉತ್ತರಗಳನ್ನು ಕಳಿಸಬಹುದು. ಹಾಗಾದರೆ ಇನ್ನೆಕ್ಟಡ ನಿಮ್ಮ ಫೋನನ್ನು ಕೈಗೆ ತಗೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9484901013 9890901013. ಈ ಸಂಖ್ಯೆಗೆ ನೀವು ನಮಗೆ ಸಂದೇಶವನ್ನು ಕಳಿಸೋದಕ್ಕೆ ತಯಾರಾಗಿ ಹಾಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಸಹ ಕಳುಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ. ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ ಮೊದಲನೆಯ ಪ್ರಶ್ನೆ. ತ್ರಿವೇಣಿಯವರ ವಸಂತಗಾನ ಕಾದಂಬರಿಯನ್ನ ಯಾವ ಹೆಸರಿನಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಚಿತ್ರವನ್ನಾಗಿ ನಿರ್ಮಾಣ ಮಾಡಲಾಗಿದೆ? ತ್ರಿವೇಣಿಯವರ ವಸಂತಗಾನ ಕಾದಂಬರಿಯನ್ನ ಆಧರಿಸಿದಂತಹ ಚಿತ್ರದ ಹೆಸರೇನು ಅನ್ನೋದು ನಮ್ಮ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ಒಂದು ಸೂಪರ್ ಹಿಟ್ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಸ್ನೇಹಿತರೆ, ಕಟಾರಿ ವೀರ ಸುರ ಸುಂದರಾಂಗಿ ಚಿತ್ರದ ಹಾಡನ್ನ ಕೇಳಬಂದ್ರಿ. ಸೋನು ನಿಗಮ್ ಹಾಗೂ ಸುನೀತಾ ಗೋಪರಾಜು ಅವರ ಧ್ವನಿಯಲ್ಲಿದ್ದಂತಹ ಹಾಡಿಗೆ ಸಾಹಿತ್ಯ ಬರೆದಿದ್ರು ಕವಿರಾಜ್, ಹಾಗೆ ಸಂಗೀತವನ್ನ ನೀಡಿದ್ದು ವಿ ಹರಿಕೃಷ್ಣ. ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮ ಹಿಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತಹ ಕೇಳುಗರು ಯಾರು ಅಂತ ನೋಡೋ ಸಮಯ. ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಜಯಶ್ರೀ ಸುನೀಲ್ ಅವರು ರಾಜಾಜಿ ನಗರದಿಂದ, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗೆ ನೇತ್ರಾ ಅವರು ಕೆಂಗೇರಿನಿಂದ, ಸುಬಾನ್ ಕೋರಿ ಹಂಪ ಸಾಗರದಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂ, ಹಾಗೆ ಹೊನ್ನೂರು ಅಲಿ ಹನುಮಂತಪುರ ಜಗಳೂರು ತಾಲೂಕಿನಿಂದ, ಪ್ರಸನ್ನ ಕುಮಾರ್ ಅವರು ದಾವಣಗೆರೆಯಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗಿಯವರು. ಹಾಗೆ ಮುಂದಿನ ಸಂದೇಶ ಹಾಗೂ ಸರಿಯಾದ ಉತ್ತರ ಬಂದಿದೆ ಸಿದ್ಧಲಿಂಗ ಮೂರ್ತಿ ಸಿರಿಗೆರೆ ಅವರಿಂದ. ಹಾಗೆಯೇ ಮುಂದಿನ ಸಂದೇಶ ಬಂದಿದೆ ಸುಮಿತ್ರಾ ಸಂಡೂರಿನಿಂದ, ಸಂದೇಶವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರವನ್ನು ಸಹ ಕಳಿಸಿದ್ದಾರೆ. ಭಾಗ್ಯ ರಾಮಣ್ಣ ಅವರೇ, ನಿಮ್ಮ ಉತ್ತರ ಸರಿಯಾಗಿದೆ. ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಿಮ್ಮ ಉತ್ತರವು ಸರಿಯಾಗಿದೆ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹಾಗೆ ನೇಹಾಬಿಲ್ ರಾಘವೇಂದ್ರ ಅಪ್ಪರ್ಹುತ ಭದ್ರಾವತಿಯಿಂದ, ಶಾಂತಾಚಾರ್ ಬಡಗೇರ್ ಕೊಕ್ನೂರು ಹರಿಹರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಹಾಗೆ ಇನ್ನೂ ತುಂಬ ಜನ ಇದ್ದೀರಿ ಸರಿಯಾದ ಉತ್ತರವನ್ನು ಕಳಿಸಿದ್ದವರು. ಸರಿಯಾದ ಉತ್ತರವನ್ನು ಕಳಿಸಿದಂಥ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿತ್ತು ತ್ರಿವೇಣಿಯವರ ವಸಂತಗಾನ ಕಾದಂಬರಿಯನ್ನು ಆಧರಿಸಿದಂತಹ ಕನ್ನಡ ಚಿತ್ರದ ಹೆಸರೇನು ಅನ್ನೋದು ನಮ್ಮ ಹಿಂದಿನ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಸರಳ ಸುಬ್ಬರಾವ್. ಸರಳ ಸುಬ್ಬರಾವ್ ಅನ್ನುವ ಹೆಸರಿನಲ್ಲಿ ಅಜಯ್ ರಾವ್ ಹಾಗೂ ಮಿಶಾ ನಾರಂಗ್ ಅವರ ಅಭಿನಯದಲ್ಲಿ ಒಂದು ಚಿತ್ರ ಬಂದಿತ್ತು 2026 ಇಸ್ವಿಯಲ್ಲಿ. ಮಂಜು ಸ್ವರಾಜ್ ಅವರು ನಿರ್ದೇಶನವನ್ನು ಮಾಡಿದ್ರು ಈ ಚಿತ್ರವನ್ನು. ಸರಳ ಸುಬ್ಬರಾವ್ ಅನ್ನುವ ಚಿತ್ರದ ಕತೆ ತ್ರಿವೇಣಿಯವರ ವಸಂತಗಾನ ಕಾದಂಬರಿಯದ್ದು. ಸ್ನೇಹಿತರೆ,

ಕೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆಯನ್ನು ಕೇಳುವಂತಹ ಸಮಯ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಂತ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಎರಡನೇ ಪ್ರಶ್ನೆಯಡೆಗೆ ಸಾಗೋಣ. ಅತ್ಯುತ್ತಮ ನಟನೆಗಾಗಿ ಅತಿ ಹೆಚ್ಚು ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ದಾಖಲೆ ಹೊಂದಿರುವ ನಟ ಯಾರು? ಅತ್ಯುತ್ತಮ ನಟನೆಗೋಸ್ಕರ ಅತಿ ಹೆಚ್ಚು ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುವ ನಟ ಯಾರು ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಿಮಗೆ ಗೊತ್ತಿರುವಂತೆ ಮತ್ತೊಂದು ಹಾಡಿನ ಕಾಲಾವಕಾಶ ನಿಮಗೆ ಸಿಗ್ತಾ ಇದೆ. ಸರಿಯಾದ ಉತ್ತರವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಎಲ್ಲರೂ ಬ್ಯಾಂಗಲ್ ಬಂಗರಿಗೆ ಹೆಜ್ಜೆ ಹಾಕ್ತಾ ಇದ್ರ. ವಾಪಸ್ ಬನ್ನಿ, ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮಕ್ಕೆ ಏನು ಪ್ರಶ್ನೆ ಕೇಳಿದ್ವಿ, ಏನು ಉತ್ತರ ಕಳಿಸಿದ್ವಿ ಅಂತಲೇ ಮರ್ತು ಹೋಗ್ಬೇಡಿಪ್ಪ ಹಾಡು ಕೇಳ್ತಾ. ಹಾಂ ಬನ್ನಿ ಬನ್ನಿ, ಈ ಹಾಡನ್ನು ಯಾವ ಚಿತ್ರದಿಂದ ಕೇಳಿದ್ವಿ ಅಂತಂದರೆ ಯಕ್ಕಾ ಚಿತ್ರದಿಂದ ಕೇಳಿದ್ವಿ. ಆಂಟೋನಿ ದಾಸನ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಬಂದಂಥ ಹಾಡು, ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯ ಹಾಗೂ ಚರಣ್ ರಾಜ್ ಅವರ ಸಂಗೀತ ಇದ್ದಂತಹ ಹಾಡು. ಹೊಂಬಿಸಿಲು ರಸ ಪ್ರಶ್ನೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರಗಳು ಬಂದು ತಲುಪಿದೆ. ಯಾರ್ಯಾರು ಸರಿಯಾದ ಉತ್ತರವನ್ನು ಹಿಂದಿನ ಪ್ರಶ್ನೆಗೆ ಕೊಟ್ಟಿದ್ದೀರಿ ಅಂತ ನೋಡೋಣ. ಸುಬ್ರಹ್ಮಣ್ಯ ಜಯಂತ್, ರಘುನಾರಾಯಣ್ ಬೆಂಗಳೂರು, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರ, ವಾಸಿಂ ಅಲಿ ಜಗಳೂರು, ಬಾಬಾ ಕಲ್ಯಾಣ್ ಬೆಂಗಳೂರು, ಜಾಫರ್ ಹಂಪೆ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಪ್ರಸನ್ನ ದಾವಣಗೆರೆ, ಲತಾ ಚಿತ್ರದುರ್ಗ, ಬಿಬಿ ಭೂಮಿಕಾ ಬಸವರಾಜ್, ಭಾಗ್ಯ ರಾಮಣ್ಣ, ಚಂದ ಸುಬಾನ್ ಕೋರಿ, ಹಂಪಸಾಗರ, ಉಲ್ಲಾಸ್ ಮಲ್ಲಾಡಿಹಳ್ಳಿ, ಅರುಣ್ ರಾವ್ ಮುಂಬೈ, ಸಿಂಧು ಇಂಧರಿಗಿ, ಎಸ್ಎಂ ಶೋಭಾ ಹಾಸನ. ಸ್ನೇಹಿತರೆ, ನೀವೆಲ್ಲ ಕಳಿಸಿರುವಂತಹ ಉತ್ತರಗಳು ಸರಿಯಾಗಿದೆ. ಸರಿಯಾದ ಉತ್ತರವನ್ನು ಕಳಿಸಿದಂತಹ ಇನ್ನೂ ಹಲವರು ನಮ್ಮ ಇನ್ಬಾಕ್ಸ್ನಲ್ಲಿ, ಇನ್ಬಾಕ್ಸ್ ತುಂಬಿ ಹೋಗಿದೆ, ಅಷ್ಟು ಜನ ಇದ್ದೀರಿ. ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಸರಿಯಾದ ಉತ್ತರ ಏನು ಅಂತ ನೋಡುವಂತಹ ಪ್ರಶ್ನೆ. ಅತ್ಯುತ್ತಮ ನಟನೆಗಾಗಿ ಅತಿ ಹೆಚ್ಚು ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನ ಪಡೆದಂತಹ ದಾಖಲೆ ಇರುವಂತಹ ನಟ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ವಿ. ಪ್ರಶ್ನೆಗೆ ಸರಿಯಾದ ಉತ್ತರ ಅಮಿತಾಬ್ ಬಚ್ಚನ್. ಅಮಿತಾಬ್ ಬಚ್ಚನ್ ಅವರು 4 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನ ಅತ್ಯುತ್ತಮ ನಟನೆಗಾಗಿ ಪಡೆದಿದ್ದಾರೆ. ಅಗ್ನಿಪಥ್, ಬ್ಲ್ಯಾಕ್, ಪಾ ಮತ್ತು ಪೀಕು ಈ ಚಿತ್ರಗಳಿಗೋಸ್ಕರ, ಅತ್ಯುತ್ತಮ ನಟನೆಗೋಸ್ಕರ ಅವರು ಅತ್ಯುತ್ತಮ ನಟ ಅನ್ನುವ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗೆ ಅವರ ಚೊಚ್ಚಲ ಚಿತ್ರದಲ್ಲಿ ಸಾತ್ ಹಿಂದೂಸ್ತಾನಿ ಚಿತ್ರಕ್ಕೋಸ್ಕರ ಅವರು ಅತ್ಯುತ್ತಮ ಉದಯೋನ್ಮುಖ ನಟ ಪ್ರಶಸ್ತಿಯನ್ನು, ರಾಷ್ಟ್ರ ಪ್ರಶಸ್ತಿಯನ್ನು ಸಹ ಪಡೆದಿದ್ರು. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಬರ್ತಾ ಇದೆ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರದ ಸಂಪಾದಕರಾಗಿದ್ದವರು ಯಾರು? ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರದ ಸಂಪಾದಕರಾಗಿದ್ದವರು ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಕೆಜಿಎಫ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಅನನ್ಯ ಭಟ್ ಹಾಗೂ ಸಂತೋಷ್ ವೆಂಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಬಂದಂತಹ ಹಾಡು, ರವಿ ಬಸ್ರೂರು ಅವರ ಸಾಹಿತ್ಯ ಹಾಗೂ ಸಂಗೀತವಿದ್ದಂತಹ ಹಾಡನ್ನ ಕೇಳಿ ಬಂದ್ರಿ. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಕೊನೆಯ ಪ್ರಶ್ನೆಗೆ ಉತ್ತರವನ್ನ ಯಾರ್ಯಾರು ಕಳಿಸಿದ್ದೀರಾ, ಹಾಗೆ ಸರಿಯಾದ ಉತ್ತರವನ್ನ ಯಾರು ಕಳಿಸಿದ್ದೀರಾ ಅಂತ ನೋಡೋಣ. ಹಸನ್ ಸಾಬ್ ಹನುಮಂತಪುರ, ಸುಷ್ಮಾ ಕಾರ್ತಿಕ್ ಆನೇಕಲ್ಲು, ಆಶಾ ಶೆಣೈ ಮಡಿಕೇರಿ, ಕೃತಿಕಾ ಗಣೇಶ್ ಮಾರತ್ಹಳ್ಳಿ, ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಸುಧಾ ಬೂದಿಹಾಳ್, ಸಿದ್ದಲಿಂಗ ಮೂರ್ತಿ ಸಿರಿಗೆರೆ, ಚನ್ನಬಸಪ್ಪ ಕರುಮಡಿ, ಮಧುಮತಿ ಕರಮಡಿ ಹುಬ್ಬಳ್ಳಿ, ಚಂದ್ರಕಾಂತ್ ಹವಾಲ್ದಾರ್, ಎಂ ಪರಶುರಾಮ್ ಪ್ರಿಯಾ ಗಂಗಾವತಿ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಸುಜಾತ ಕೆ ನಟರಾಜನ್ ಹಾಸನದಿಂದ, ಹಾಗೇನೇ ಸುಬ್ರಾಯಪ್ಪ ಎಸ್ ಕೆ ಸುಬ್ರಾಯಪ್ಪ ಸಾತ್ನೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಇನ್ನೂ ಸರಿಯಾದ ಉತ್ತರವನ್ನು ಕಳಿಸಿದಂಥ ಹಲವಾರು ನಮ್ಮ ಪ್ರೀತಿಯ ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳನ್ನು ಸಹ ಹೇಳ್ತಾ, ಪ್ರಶ್ನೆಗೆ ಸರಿಯಾದ ಉತ್ತರ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರದ ಸಂಪಾದಕರಾಗಿದ್ದವರು ಯಾರು ಅನ್ನೋದು ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರ ರೆವರೆಂಟ್ ಹರ್ಮನ್ ಮೊಗ್ಲಿಂಗ್. ರೆವರೆಂಡ್ ಹರ್ಮನ್ ಮೊಗ್ಲಿಂಗ್ ಇವರು ಜರ್ಮನ್ನ ಮಿಷನರಿಯಿಂದ ಬಂದವರು. ಇವರು ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರದ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದರು. ಸ್ನೇಹಿತರೆ, ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ ಇಷ್ಟೊತ್ತು. ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗಿಯಾದ್ರಿ, ಪ್ರಶ್ನೆಗಳಿಗೆ ಉತ್ತರವನ್ನು ಕಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರಿ. ನಿಮ್ಮ ಪ್ರಯತ್ನಕ್ಕೆ ಅಭಿನಂದನೆಗಳನ್ನು, ಹಾಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM Rainbow 101.3 MHz, musically yours.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನವಿಲ್ಲು 101.3 ಎಫ್ಎಂ ರೈನ್ಬೋ. ಸಮಯ ಆಗಿದೆ 4:02:29. ಈ ಸಮಯದ ಕಾರ್ಯಕ್ರಮ ಬುಧವಾರದ ವಿಶೇಷ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ವೈದ್ಯೋ ನಾರಾಯಣ ಹರಿ ಅಂತಾರೆ. ಅಂದರೆ ವೈದ್ಯರು ಕಣ್ಣಿಗೆ ಕಾಣುವಂತಹ ದೇವರಂತೆ ಅಂತ ಅನ್ನುವಂತಹ ಭಾವನೆ ಈ ಮಾತಿನಲ್ಲಿ ಮೂಡುತ್ತೆ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಈ ದಿನದಂದು ನಾವು ವೈದ್ಯನಾಗುವ ಕನಸು ಹೊತ್ತ ಒಬ್ಬ ಹುಡುಗ ತನ್ನ ದೈಹಿಕ ದೋಷದಿಂದ ವೈದ್ಯ ಶಿಕ್ಷಣವನ್ನು ಪಡೆಯುವುದಕ್ಕೆ ನಿರಾಕರಣೆಗೊಳ್ತಾನೆ. ಆತನ ವೈದ್ಯನಾಗುವ ಕನಸಿಗೆ ಅಡ್ಡಿಯಾದಂತಹ ಅವನ ನ್ಯೂನ್ಯತೆಯಾದರೂ ಏನು, ಮುಂದೆ ಅವರು ಹೇಗೆ ಡಾಕ್ಟರ್ ಆದರೂ, ಯಾವ್ಯಾವ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಯಿತು ಅಂತ ಅವರ ಕಥೆಯನ್ನು ಕೇಳ್ತಾ ಇವತ್ತು ಸ್ಫೂರ್ತಿಯನ್ನು ತಗೊಳ್ಳೋಣ ಇಂದಿನ ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಇಂದಿನ ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ವೈದ್ಯರೊಬ್ಬರ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಇವರು ವೈದ್ಯರಾಗೋದಕ್ಕೆ ಇವರಿಗಿದ್ದಂತಹ ನ್ಯೂನತೆಗಳೇನು, ಇವರು ಅವರು ಡಾಕ್ಟರ್ ಆಗೋದಕ್ಕೋಸ್ಕರ ಪ್ರಯತ್ನ ಪಟ್ಟಾಗ ಅವರಿಗೆ ಯಾವ್ಯಾವ ರೀತಿಯ ತೊಂದರೆಗಳು ಅಡ್ಡಿ ಆಯಿತು ಅಂತ ಹೇಳಿ ಹೇಳ್ತಾ ಇದ್ವಿ. ಯಾರ ಕುರಿತಾಗಿ ಮಾತಾಡ್ತಾ ಇದ್ದೀವಿ ಅಂತಂದರೆ, ಇವರು ಪ್ರಪಂಚದ ಅತ್ಯಂತ ಕಡಿಮೆ ಎತ್ತರದ ಡಾಕ್ಟರ್ ಗಣೇಶ್ ಬರಯ್ಯ ಅವರು. ಗುಜರಾತ್ನ ಇವರು ಡಾಕ್ಟರ್ ಆಗಬೇಕು ಅನ್ನೋ ಕನಸಿನೊಂದಿಗೆ ಪ್ರಯತ್ನ ಪಡ್ತಾ ನೀಟ್ ಪರೀಕ್ಷೆಯನ್ನು ಉತ್ತೀರ್ಣರಾಗ್ತಾರೆ. ಆದರೆ ಇವರಿಗೆ ಉತ್ತಮವಾದಂತಹ ಅಂಕಗಳನ್ನು ಬರ್ತವೆ. ಅವರು MBBSನ್ನು ಇನ್ನೇನು ಓದಬೇಕು ಅನ್ನುವ ತಯಾರಿಯಲ್ಲಿದ್ದಾಗ ಅವರಿಗೆ MBBS ಪ್ರವೇಶವನ್ನು ನಿರಾಕರಿಸುತ್ತೆ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅವರಿಗೆ MBBS ಅಡ್ಮಿಷನ್ನ ಕೊಡೋದಕ್ಕೆ 2018 ನಿರಾಕರಣೆ ಮಾಡುತ್ತೆ. ಯಾಕಂದರೆ ಇದಕ್ಕೆ ಕಾರಣ ಆಗಿದ್ದು ಒಂದೇ, ಇವರ ಎತ್ತರ. ಇವರು ಕೇವಲ 3 ಅಡಿ ಎತ್ತರ ಇದ್ದರು. 3 ಅಡಿ ಎತ್ತರ ಇರುವಂತಹ ವ್ಯಕ್ತಿ ಡಾಕ್ಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ಡಾಕ್ಟರ್ ಆದರೆ ಅವರಿಗೆ ಮುಂದೆ ಟ್ರೀಟ್ಮೆಂಟ್ ಎಲ್ಲ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಮೆಡಿಕಲ್ ಕೌನ್ಸಿಲ್ ಅವರಿಗೆ ಕಾರಣವನ್ನು ನೀಡುತ್ತೆ. ಇದರಿಂದ ವಿಚಲಿತರಾದಂತಹ ಗಣೇಶ್ ಅವರು ಮುಂದೆ ಏನು ಮಾಡಿದ್ರು, ಅವರು MBBS ಮಾಡಲೇಬೇಕು ಅನ್ನುವ ಪಣವನ್ನಂತೂ ತೊಟ್ಟು ಬಿಟ್ಟಿದ್ರು. ಡಾಕ್ಟರ್ ಆಗಲೇಬೇಕು ಅನ್ನೋ ಕನಸನ್ನು ಕಂಡಿದ್ರು. ಹಾಗಾಗಿ ಅವರ ಕನಸನ್ನು ನನಸಾಗೋದಕ್ಕೆ ಅವರು ಮುಂದೆ ಏನು ಮಾಡಿದ್ರು, ಅವರ ಸ್ಫೂರ್ತಿ, ಅವರು ಹೇಗೆ ಇಂದಿನ ಡಾಕ್ಟರ್ಗಳಿಗೆ ಸ್ಫೂರ್ತಿ ಆದರು ಅನ್ನೋಂತಹ ಅವರ ಕಥೆಯನ್ನು ಕೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಸಾಗೋಣ.

ಸ್ನೇಹಿತರೆ, ಕೇಳ್ತಾ ಇದ್ದೀರಿ ಸ್ಫೂರ್ತಿಧಾರೆ ಕಾರ್ಯಕ್ರಮವನ್ನು. ಸ್ಫೂರ್ತಿಧಾರೆ ಕಾರ್ಯಕ್ರಮದಲ್ಲಿ ನಮ್ಮ ಇಂದಿನ ಇನ್ಸ್ಪಿರೇಷನ್ ಸ್ಟೋರಿ ಇದೆ ಗಣೇಶ್ ಭಾರಯ್ಯ ಅವರ ಬಗ್ಗೆ. ಗಣೇಶ್ ಭಾರಯ್ಯ ಅವರು 2018 ಭಾರತೀಯ ವೈದ್ಯಕೀಯ ಮಂಡಳಿ MBBSಗೆ ಪ್ರವೇಶವನ್ನು ನಿರಾಕರಿಸುತ್ತೆ. ಇದಾದ ನಂತರ ಅವರಿಗೇನಂತ ಕಾರಣ ಕೊಡುತ್ತೆ ಅಂದರೆ ಅವರ ದೇಹದ ಗಾತ್ರ, ಅವರ ಎತ್ತರ ಕಡಿಮೆ ಇದೆ, 3 ಅಡಿ ಮಾತ್ರ ಎತ್ತರ ಇರೋದ್ರಿಂದ ಅವರು 20 ಕೆಜಿಗಿಂತ ಕಡಿಮೆ ತೂಕ ಇದ್ದರು. ಹಾಗೆಯೇ ಅವರಿಗೆ 72% ಲೋಕೋಮೋಟಿವ್ ಅಂಗ ವೈಕಲ್ಯದಿಂದ ಬಳಲ್ತಾ ಇದ್ದಾರೆ ಅನ್ನೋ ಕಾರಣವನ್ನು ಕೊಟ್ಟು MBBSಗೆ ಅವರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡುತ್ತೆ. ಭಾರತೀಯ ವೈದ್ಯಕೀಯ ಮಂಡಳಿ ಅವರ ದೈಹಿಕ ಮಿತಿಗಳನ್ನು ಉಲ್ಲೇಖಿಸಿ ಇದು ವೈದ್ಯನಾಗಿ ಕೆಲಸ ಮಾಡೋಕ್ಕೆ ಅವರಿಗೆ ಅಡ್ಡಿಯಾಗುತ್ತೆ ಅಂತಲೂ ಸಹ ಹೇಳಿತ್ತು. ಇದರಿಂದ ಹಿಂಜರಿಯದ ಭಾರಯ್ಯ ಅವರು ಈ ನಿರ್ಧಾರವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ನಿರ್ಧಾರವನ್ನು ಕೈಗೊಳ್ತಾರೆ. ತಲಜಾದ ನೀಲಕಂಠ ವಿದ್ಯಾಪೀಠದಿಂದ ಪದವೀಧರರಾಗಿದ್ದರು. ಅವರು ಅಲ್ಲಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ದಲ್ಫತ್ ಭಾಯ್ ಕಟಾರಿಯಾ ಅವರ ಬೆಂಬಲವನ್ನು ಪಡೀತಾರೆ. ಅದರಿಂದಾಗಿ ಗುಜರಾತ್ನ ಹೈಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸೋದಕ್ಕೆ ಮುಂದಾಗ್ತಾರೆ. ಭಾವನಗರದ ಕೃಷಿ ಕುಟುಂಬದಿಂದ ಬಂದಿದ್ದ ಭಾರಯ್ಯ ಅವರಿಗೆ ಕಾನೂನು ವೆಚ್ಚಗಳೇನಿತ್ತು ಅದನ್ನೆಲ್ಲ ಭರಿಸೋದಕ್ಕೆ ಅಸಾಧ್ಯ ಅಂತ ಹೇಳಿ ಅವರ ಪ್ರಾಂಶುಪಾಲರಾಗಿದ್ದಂತಹ ಕಟಾರಿಯಾ ಅವರಿಗೆ ಗೊತ್ತಿರುತ್ತೆ. ಆದ್ದರಿಂದ ಅವರಿಗೆ ವೆಚ್ಚಗಳನ್ನು ಭರಿಸೋದಕ್ಕೆ ಸಹಾಯವನ್ನು ಮಾಡ್ತಾರೆ, ಹಣಕಾಸಿನ ಬೆಂಬಲವನ್ನು ನೀಡ್ತಾರೆ. ಈ ರೀತಿಯಾಗಿ ಬೆಂಬಲ ನೀಡಿದ್ದರಿಂದ ಆರಂಭದಲ್ಲಿ MCI ನಿರಾಕರಣೆಯನ್ನು ಹೈಕೋರ್ಟ್ ಎತ್ತಿಹಿಡಿತು. ಹೈಕೋರ್ಟ್ನಲ್ಲಿ ಇವರು ಅವರ ಕನಸನ್ನು ಕೈಬಿಡೋದು ಬೇಡ, ಇವರಿಗೆ MBBSನ್ನು ಓದೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರಿಗೆ ನ್ಯಾಯಾಲಯ ಹೇಳುತ್ತೆ. ಮುಂದೇನಾಯಿತು, ಅವರು ಡಾಕ್ಟರ್ ಆದ್ರ ಏನನ್ನು ಓದಿದರು, ಮುಂದೆ ಅವರ ಜೀವನದಲ್ಲಿ ಮತ್ತೆ ಏನೆಲ್ಲ ನಡೀತು ಅಂತ ಹೇಳ್ತೀನಿ ಮತ್ತೊಂದು ಹಾಡಿನ ನಂತರ.

0: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಜಾಕಿ ಚಿತ್ರದ ಹಾಡನ್ನ ಕೇಳಿ ಬಂದ್ರಿ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ರವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತವಿದ್ದಂತಹ ಹಾಡನ್ನ ಕೇಳಿ ಬಂದ್ರಿ. ಸ್ನೇಹಿತರೆ, ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ಸ್ಫೂರ್ತಿದಾರಿ ಕಾರ್ಯಕ್ರಮದಲ್ಲಿ ವೈದ್ಯನಾಗುವುದಕ್ಕೆ ಹಲವು ಸವಾಲುಗಳನ್ನು ಎದುರಿಸಿ MBBS ಶಿಕ್ಷಣವನ್ನು ಪಡೆಯೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ಗಣೇಶ್ ಪರಯ್ಯ ಅನ್ನುವಂತಹ ವ್ಯಕ್ತಿಯ ಕುರಿತಾಗಿ ಮಾತಾಡ್ತಾ ಇದ್ದೇವೆ. ಇವರ ಸಾಹಸಗಾಥೆಯನ್ನು ನೋಡ್ತಾ ಇದ್ವಿ. ಇವರು ಹೇಗೆ ಅವರ ಕನಸನ್ನು ನನಸಾಗಿಸಿಕೊಳ್ಳುವುದಕ್ಕೆ ಪರಿಶ್ರಮ ಪಟ್ಟರು, ಹಾಗೆ ಅವರ ದೇಹದ ಒಂದು ನ್ಯೂನತೆ ಏನಿತ್ತು, ದೈಹಿಕ ನ್ಯೂನತೆ, ಅದನ್ನು ಬದಿಗಿಟ್ಟು ನಾನು ಒಬ್ಬ ಡಾಕ್ಟರ್ ಆಗಿ ಆಗ್ತೀನಿ, ಜನರಿಗೆ ನಾನು ಸಮಾಜ ಸೇವೆಯನ್ನು ಮಾಡ್ತೀನಿ, ಜನರಿಗೆ ಕ್ಷಮಿಸಿ, ಜನರಿಗೆ ವೈದ್ಯಕೀಯ ಸಪೋರ್ಟನ್ನು ನೀಡ್ತೀನಿ ಅನ್ನುವಂತಹ ಒಂದು ಮನಸ್ಸನ್ನು ಏನು ಮಾಡಿದ್ರು ಅವರು, ಅವರ ಹೋರಾಟದಲ್ಲಿ ಎಂದೂ ಅವರು ಸೋಲಲೇ ಇಲ್ಲ. ಅವರು ಮುಂದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಏರಿದರು. ಅವರಿಗೆ ಈ ಮಧ್ಯದಲ್ಲಿ ಅವರು BSC ಸಹ ಅಡ್ಮಿಷನನ್ನು ಪಡೀತಾರೆ, ಅದನ್ನು ಸಹ ಓದ್ತಾ ಇರ್ತಾರೆ. 4 ತಿಂಗಳ ಬಳಿಕ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವರ ಪರವಾಗಿ ನ್ಯಾಯಾಲಯ ಅವರ ಪರವಾಗಿ ಅವರಿಗೆ ನ್ಯಾಯವನ್ನು ಒದಗಿಸುತ್ತೆ. ಸುಪ್ರೀಂ ಕೋರ್ಟ್ ಗಣೇಶ್ ಅವರ ದೇಹದ ಗಾತ್ರದ ಕಾರಣಕ್ಕಾಗಿ ಅವರ ಹಕ್ಕನ್ನು ನಿರಾಕರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ತೀರ್ಪನ್ನು ನೀಡುತ್ತೆ. ಅವರು ನಂತರ ವೈದ್ಯಕೀಯ ಪದವಿ ಪಡೆಯುವ ಕನಸನ್ನು ನನಸಾಗುವ ದಾರಿಯನ್ನು ಸುಗಮಗೊಳಿಸಿತ್ತು ಈ ಕೋರ್ಟಿನ ತೀರ್ಪು ಅಂತ ಹೇಳಬಹುದು. ಈ ಬಳಿಕ ಬರಯ್ಯ ಅವರು 2019 ಭಾವನಗರ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರವೇಶ ಪಡೆದು ತಮ್ಮ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಮುಂದಿನಾಯಿತು ಅಂತ ಹೇಳ್ತೀನಿ. ಮತ್ತೆರಡು ಗೀತೆಗಳು, ನಂತರ ಮತ್ತೆ ಗಣೇಶ್ ಬರಯ್ಯ ಅವರ ಕಥೆಯನ್ನು ನೋಡೋಣ.

ಸ್ನೇಹಿತರೆ, ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಣೇಶ್ ಭರಯ್ಯ ಅವರ ಸ್ಟೋರಿಯನ್ನ ಕೇಳ್ತಾ ಇದ್ವಿ. ಅವರ ಕತೆ ಹೇಗಿತ್ತು ಅಂತಂದ್ರೆ, ಅವರ ದೇಹದ ನ್ಯೂನ್ಯತೆ ಏನಿತ್ತು, ಕೇವಲ 3 ಅಡಿ ಎತ್ತರದಲ್ಲಿದ್ದಂತಹ ಇವರಿಗೆ ಮೆಡಿಕಲ್ ಓದೋದಕ್ಕೆ ನಿರಾಕರಣೆ ಆಗುತ್ತೆ. ನಂತರ ಇವರು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತುತ್ತಾರೆ, ಅಲ್ಲಿ ಹೋಗಿ ಅವರ ಪರವಾದ ತೀರ್ಪನ್ನ ಪಡಿತಾರೆ. ಒಂದು ದೈಹಿಕ ನ್ಯೂನ್ಯತೆ ಒಬ್ಬ ವ್ಯಕ್ತಿಯ ಶಿಕ್ಷಣವನ್ನ ಪಡೆಯೋದಕ್ಕೆ ಅಡ್ಡ ಆಗಬಾರದು ಅಂತ ತೀರ್ಪು ಬರುತ್ತೆ. ಇಂತಹ ಒಂದು ತೀರ್ಪೆ ಅವರ ಮೊದಲನೇ ಗೆಲುವಾಗಿ ನಿಲ್ಲುತ್ತೆ. ನಂತರ ಅವರು ಭಾವನಗರದ ಕಾಲೇಜಿಗೆ ಸೇರ್ತಾರೆ, ಅಲ್ಲಿ ಅವರು ತಮ್ಮ ಅಧ್ಯಯನವನ್ನು ಮುಂದುವರಿಸ್ತಾರೆ. ಅವ್ರು ಹೇಳ್ತಾರೆ, ನನ್ನ ಸ್ನೇಹಿತರು ಮತ್ತು ಪ್ರಾಧ್ಯಾಪಕರು ನನಗೆ

ಪ್ರತಿ ಹಂತದಲ್ಲೂ ಸಹಾಯ ಮಾಡಿದರು. ನನ್ನ ಎತ್ತರ ನನಗೆ ಕಲಿಯೋದಕ್ಕೆ ಎಂದಿಗೂ ತಡೆಯೇ ಆಗಲಿಲ್ಲ, ಆಗದೇ ಇರೋ ಥರ ಅವರೆಲ್ಲ ನನ್ನನ್ನು ನೋಡಿಕೊಂಡ್ರು ಅಂತ ಹೇಳ್ತಾರೆ. ಮೊದಮೊದಲು ನನ್ನ ನೋಡಿದ ರೋಗಿಗಳು ಸ್ವಲ್ಪ ಹೆದರ್ತಾರೆ, ದಿಗ್ಭ್ರಮೆಗೊಳ್ತಾರೆ, ಆದರೆ ನಾನು ವೈದ್ಯನಾಗಲು ಏನು ಬೇಕಾದರೂ ಸಹಿಸ್ಕೊಳ್ತೇನೆ ಅಂತ ಹೇಳ್ತಾರೆ ಗಣೇಶ್ ಭರಯ್ಯ ಅವರು. ಅವರು ಓದುವಂತಹ ಸಮಯದಲ್ಲಿ ಅಂಗರಚನಾಶಾಸ್ತ್ರ ತರಗತಿಗಳ ಸಮಯದಲ್ಲಿ ಅವರ ಸ್ನೇಹಿತರು ಮತ್ತು ಪ್ರಾಧ್ಯಾಪಕರು ಅವರಿಗಾಗಿ ಮುಂದಿನ ಸಾಲಿನ ಆಸನಗಳನ್ನು ಕಾಯ್ದಿರಿಸ್ತಿದ್ರಂತೆ. ಶಸ್ತ್ರಚಿಕಿತ್ಸೆಗಳ ಸಮಯದಲ್ಲಿ ಸಹಪಾಠಿಗಳು ಶಸ್ತ್ರಚಿಕಿತ್ಸಾ ಮೇಜಿನ ಮೇಲೆ ನೋಡಲು ಸಾಧ್ಯವಾಗುವಂತೆ ಅವರನ್ನು ಸಹಾಯಕವಾಗಿ ನಿಂತ್ಕೋತಿದ್ರಂತೆ, ಅವರು ಸಹಾಯ ಮಾಡ್ತಿದ್ರಂತೆ. ಹೀಗೆ ಅವರ ಸಹಪಾಠಿಗಳಿರ್ಬೋದು, ಹಾಗೆ ಅವರ ಪ್ರಾಧ್ಯಾಪಕರಿರ್ಬೋದು, ಹಾಗೆ ಕಾಲೇಜಿನ ಆಡಳಿತ ಮಂಡಳಿ ಎಲ್ಲರೂ ಸಹ ಅವರಿಗೆ ಸಹಕಾರವನ್ನು ಕೊಟ್ಟು ಅವರು MBBS ಪೂರ್ಣ ಮಾಡೋದಕ್ಕೆ ಸಹಾಯವಾದರು.

ಸ್ನೇಹಿತರೆ, ಸ್ಫೂರ್ತಿದಾರೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಗಣೇಶ್ ಭರಯ್ಯ ಅವರು ಡಾಕ್ಟರ್ ಆಗೋದಕ್ಕೆ ಅವರಿಗೆ ಯಾವ ರೀತಿ ಅಡೆತಡೆಗಳಿತ್ತು, ಸವಾಲುಗಳನ್ನೆಲ್ಲ ಸ್ವೀಕರಿಸಿ ಹೋರಾಡಿ ಮುಂದೆ ಹೇಗೆ ಅವರು ಡಾಕ್ಟರ್ ಆದ್ರು ಅಂತ ಇಷ್ಟೊತ್ತು ಕೇಳಿದ್ರಿ. ಈಗ ಸದ್ಯಕ್ಕೆ ಅವರು ಭಾವನಗರ ಜಿಎಂಸಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಡಾಕ್ಟರ್ ಆಗಿ. ಹಾಗೆಯೇ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುವ ಸಲುವಾಗಿ ಸ್ಪಂದನ ವವೇತರ್ ಅನ್ನುವಂತಹ ಶೈಕ್ಷಣಿಕ ಸಂಸ್ಥೆಯನ್ನು ಸಹ ಹುಟ್ಟುಹಾಕಿದ್ದಾರೆ. ಕೇವಲ 3 ಅಡಿ ಎತ್ತರದ ಗಣೇಶ್ ಭರಯ್ಯ ಅವರ ಚೈತನ್ಯದಿಂದ ಎತ್ತರದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಗಣೇಶ್ ಭರಯ್ಯ ಅವರ ಈ ಕತೆ ಎಲ್ರಿಗೂ ಸ್ಫೂರ್ತಿಯಾಗಿ ದೈಹಿಕ ನ್ಯೂನತೆಗಳು ನಮ್ಮ ಕನಸನ್ನು ನನಸಾಗಿಸೋದಕ್ಕೆ ಯಾವತ್ತೂ ಅಡ್ಡಿಯಾಗಲ್ಲ ಅನ್ನೋದಕ್ಕೆ

ನಿದರ್ಶನವಾಗಿದೆ. ಇವರ ಈ ಸ್ಫೂರ್ತಿದಾಯಕ ಕಥೆಯೊಂದಿಗೆ ಎಲ್ಲ ಡಾಕ್ಟರ್ಸ್ಗಳಿಗೆ ವೈದ್ಯರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಇಂದಿನ ಸ್ಫೂರ್ತಿದಾಯಕ ಕಾರ್ಯಕ್ರಮವನ್ನು ಮುಗಿಸುವ ಸಮಯ. ಬೆಳಗಿನಿಂದ ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ಮಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ವಾಸ್ ಮ್ಯಾಜಿಕಲಿ ವಾಸ್ ಎಫ್ಎಂ ರೇನ್ಬೋ ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 5:02. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. ವಾರದ ಮಧ್ಯದ ದಿನದ ಈ ಒಂದು ಶುಭ ಸಂಜೆಯಲ್ಲಿ ತಮ್ಮೆಲ್ಲರಿಗೂ ಸಹ ಮತ್ತಷ್ಟು ಮನರಂಜನೆ ಮಾಹಿತಿಯನ್ನು ಕೊಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಸೊ ಮಿಸ್ ಮಾಡ್ದನೇ ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಹೊತ್ತರಲ್ಲೇ. ಸದ್ಯಕ್ಕೆ ಈ ಒಂದು ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ಯು ಫ್ರಾಮ್ ವಿಕ್ಟ್ರಿ. ಮಿಕಾ ಸಿಂಗ್ ಮತ್ತು ಸಂಗೀತ ವೃದ್ಧನಿಯಾಗಿರುವಂತಹ ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ

ಟೊಪ್ಪಿವಾಲ ಚಲನಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಟೈಟಲ್ ಟ್ರ್ಯಾಕ್ ಇದಾಗಿತ್ತು. ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆಶ್ರೇಣಿ ಅವರ ಸಾಹಿತ್ಯ ರಚನೆ ಈ ಒಂದು ಹಾಡಿಗಿತ್ತು. ಸ್ನೇಹಿತರೆ, ಆಲ್ ದ ವರ್ಕಿಂಗ್ ಪ್ರೊಫೆಷನಲ್ ನಿಮ್ಮೆಲ್ಲರಿಗೂ ಸಹ ನಮಸ್ಕಾರ. ಕೊನೆಗೂ ಗಡಿಯಾರದಲ್ಲಿ ಮುಳ್ಳು 5 ದಾಟಿ ನಿಂತಿದೆ. ಸೊ ಲ್ಯಾಪ್ಟಾಪ್ ಸ್ಕ್ರೀನ್ ನೋಡಿ ನೋಡಿ ಸುಸ್ತಾಗಿದ್ದಂತಹ ಕಣ್ಣುಗಳಿಗೆ ಇಡೀ ದಿನ ಬೈದಂತಹ ಬಾಸ್ ಮುಖದಿಂದ ಮುಕ್ತಿ ಸಿಗುವಂತಹ ಟೈಮ್ ಇದು. ನಿಮ್ಮ ಆಫೀಸ್ನ ಲಾಗ್ಔಟ್ ಮೂಡ್ಗೆ ಸಖತ್ ಸಾಥ್ ಕೊಡೋದಕ್ಕೆ ಎಫ್ಎಂ ರೈನ್ಬೋ 101.3 ನಿಮ್ಮ ಲೇಟೆಸ್ಟ್ ಸಂಜೆಯ ಪಾರ್ಟ್ನರ್ ಆಗಿ ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ರೈನ್ಬೋಗಳಿಯ ಸಚಿನ್ ಬನವಾಸಿ. ಸೊ ಇವತ್ತು ಆಫೀಸ್ ಮುಗಿಸಿ ಹೊರಡುವಂತಹ ಸಂದರ್ಭದಲ್ಲಿ ಕಾಫಿ ಮಿಷಿನ್ ಹತ್ರ ನಿಂತು ಕೊನೆಯದಾಗಿ ಇವತ್ತಿನ ಒಂದು ಕಪ್ ಕಾಫಿ ಕುಡಿತಾ ಲೈಫ್ ಬಗ್ಗೆ ಮಾತಾಡ್ತೀವಲ್ಲ, ಅದೇ ನಮ್ಮ ಇವತ್ತಿನ ಟಾಪಿಕ್ ಆಫೀಸ್ ಹರಟೆ. ಇಡೀ ದಿನ ಕ್ಯೂಬಿಕಲ್ ಒಳಗಡೆ ರೋಬೋಟ್ ತರ ಕೆಲಸ ಮಾಡಿ ಸಂಜೆ ಹೊರಡುವಂತಹ ಸಮಯದಲ್ಲಿ ನಾವೆಲ್ಲರೂ ಅನುಭವಿಸುವಂತಹ ಒಂದು ಸಣ್ಣ ಸಣ್ಣ ಕಾಮಿಡಿ ಮೂಮೆಂಟ್ಸ್ ಬಗ್ಗೆ ಇವತ್ತು ಸಖತ್ತಾಗಿ ಹರಟೆ ಹೊಡೆಯೋಣ. ಟ್ರಾಫಿಕ್ನಲ್ಲಿದ್ದರೆ ಟೆನ್ಷನ್ ತಗೊಂಬೇಡಿ, ಆರಾಮಾಗಿರಿ, ಕಾರ್ಯಕ್ರಮವನ್ನು ಕೇಳ್ತಾ ಇರಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮುಡಿ ಬರ್ತಾ ಇದೆ. ಡಾರ್ಲಿಂಗ್ ಡಾರ್ಲಿಂಗ್ ಅನ್ನುವಂತಹ ಗೀತೆ ಫ್ರಮ್ ಮದರಂಗಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರಚನೆಯಲ್ಲಿ, ಅನೂಪ್ ಸಿಳಿನ್ ಅವರ ಸಂಗೀತ ಸಂಯೋಜನೆಯಲ್ಲಿ, ಅನೂಪ್ ಸಿಳಿನ್ ಮತ್ತು ವರಿಜಶ್ರೀ ಅವರು ಧ್ವನಿಯಾಗಿರುವಂತಹ ಗೀತೆ ನಿಮಗಾಗಿ ಸದಾ ಕೇಳ್ತಾರೆ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಮಾ
1: ಸುಮ್ನೆ ಇದ್ರ ಸರಿಗಾ
2: ಕ್ಯಾಜಿ ರಿಯಾಕ್ಷನ್.
3: ಗೂಗ್ಲಿ ಚಲನಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, 5:20 ಆಗಿದೆ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ನೀವು ಸಾಕ್ತಾ ಇದ್ವಿ. ಆಫೀಸ್ ಲೈಫಲ್ಲಿ ನಮಗೆ ಸಿಗುವಂತಹ ಅತ್ಯಂತ ಸೂಪರ್ ಆಗಿರುವಂತಹ, ಎಲ್ಲರಿಗೂ ಸಹ ಇಷ್ಟ ಆಗುವಂತಹ ಸಮಯ ಯಾವುದು ಗೊತ್ತಾ? ಅದೇ ನಮ್ಮ ಕಾಫಿ ಬ್ರೇಕ್. ದಿನಕ್ಕೆ 4 ಸಲ ಆಫೀಸ್ ಕೆಫೆಟೇರಿಯಾಗಿ ಹೋಗಿ ಆ ಮಷಿನ್ ಕಾಫಿನ ಕೈಯಲ್ಲಿ ಹಿಡ್ಕೊಂಡು ಟೀಮ್ ಮೆಂಬರ್ಸ್ ಜೊತೆ ನಿಂತಾಗ ಜಗತ್ತಿನ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಸಹ ಅಲ್ಲಿ ಪರಿಹಾರ ಸಿಗುತ್ತೆ ಅನ್ನುವಂಥ ಒಂದು ಮೆಂಟಾಲಿಟಿ ನಮ್ದು ಆಗುತ್ತೆ. ಇಡೀ ಪ್ರಾಜೆಕ್ಟ್ನ ಕ್ಲೈಂಟ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರಿಂದ ಹಿಡಿದು ಪಕ್ಕದ ಟೀಮ್ನಲ್ಲಿ ಯಾರಿಗೆ ಪ್ರಮೋಷನ್ ಸಿಗಬಹುದು ಅನ್ನೋವರೆಗಿನ ಎಲ್ಲ ಇಂಟರ್ನ್ಯಾಷನಲ್ ಸೀಕ್ರೆಟ್ಸ್ ರಿವೀಲ್ ಆಗೋದು ಇದೇ ನಮ್ಮ ಕಾಫಿ ಬ್ರೇಕ್ನಲ್ಲಿ. ನಿಜ ಹೇಳಬೇಕು ಅಂತಂದರೆ ಕಾಫಿ ಕಪ್ಗಿಂತ ಅಲ್ಲಿ ಸಿಗುವಂಥ ಹರಟೆ ಇದೆಯಲ್ಲ, ಅದು ನಮ್ಮ ಮೈಂಡ್ಗೆ ಒಂಥರ ಬೂಸ್ಟರ್ ಇದ್ದ ಹಾಗೆ. ಅದರ ಮಜಾ ಏನಪ್ಪ ಅಂತಂದರೆ, ನಾವು ಅಷ್ಟೆಲ್ಲ ಸೀರಿಯಸ್ ಆಗಿ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಸಡನ್ನಾಗಿ ಮ್ಯಾನೇಜರ್ ಎಂಟ್ರಿ ಕೊಟ್ಬಿಟ್ರೆ, ಎಲ್ಲರೂ ಸೈಲೆಂಟ್ ಆಗಿ ಕಪ್ಪಿಟ್ಟು ಓಡೋಂಥ ಮೂಮೆಂಟ್ ಇದೆಯಲ್ಲ, ಅದು ಎವರ್ ಗ್ರೀನ್ ಕಾಮಿಡಿ ಅಂತಲೇ ಹೇಳ್ಬೋದು. ನಿಮಗೂ ಸಹ ಇವತ್ತು ಈ ರೀತಿಯಾಗಿ ಏನಾದರೂ ಆಯ್ತಾ? ಜಸ್ಟ್ ಥಿಂಕ್ ಮಾಡಿ, ಸದಿಕೆ ಈ ಹಾಡನ್ನು ಕೇಳಿ ಅಂತ ಹೇಳ್ತಾ ಸದಿಕೆ ಮುಡಿ ಬರ್ತಾ ಇದೆ. ಬುಲ್ಬುಲ್ ಚಲನಚಿತ್ರದ ಹೂ ಚೆಂಡು ಚೆಲುವೆ ಅನ್ನುವಂತಹ ಗೀತೆ ವಿ ಹರಿಕೃಷ್ಣ ಅವರು ಧ್ವನಿಯಾಗಿದ್ದಾರೆ. ಅವರದ್ದೇ ಸಂಗೀತ ಸಂಯೋಜನೆಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಮೈಸೂರು ಬಾಕಲ್ಲಿ ಎಷ್ಟು ತೂತಿದೆ ನಮಗೆ ಗೊತ್ತಿಲ್ಲ, ಆದರೆ ಆಫೀಸ್ನ ಈ ಒಂದು ಕಾಫಿ ಬ್ರೇಕಲ್ಲಿ ಎಷ್ಟು ಚರ್ಚೆಗಳಾಗುತ್ತೆ, ಯಾವ ವಿಧವಾದ ಚರ್ಚೆಗಳಾಗುತ್ತೆ, ಸೊ ಅದನ್ನು ಮಾತ್ರ ಲೆಕ್ಕ ಹಾಕ್ಬೋದೇನಪ್ಪ. ಸೊ ಆದರೂ ಸಹ ಪ್ರತಿಯೊಂದು ಆಫೀಸ್ನಲ್ಲೂ ಸಹ ಒಬ್ಬೊಬ್ಬರು ಒಂದೊಂದು ಥರದ ಯುನಿಕ್ ಕ್ಯಾರೆಕ್ಟರ್ಸ್ಗಳಿರ್ತಾರೆ. ಅದರಲ್ಲೂ ಆ ಒಬ್ಬ ವ್ಯಕ್ತಿ ಇರ್ತಾರೆ ಗೊತ್ತಾ, ನಾವು ಯಾವಾಗ ನೋಡಿದ್ರೂ ಅವರು ಸಖತ್ ಬ್ಯುಸಿ ಆಗಿರೋ ಥರ ಫೀಲ್ ಕೊಡ್ತಾ ಇರ್ತಾರೆ. ಕೈಯಲ್ಲೊಂದು ಡೈರಿ ಇಟ್ಕೊಂಡು ಫೋನಲ್ಲಿ ಯಾರ್ದೋ ಜೊತೆ ಸೀರಿಯಸ್ ಆಗಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾನೇ ಇರ್ತಾರೆ. ಆದರೆ ನಿಜವಾಗ್ಲೂ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದು ಇಡೀ ಕಂಪ್ನಿಯಲ್ಲಿ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಇನ್ನು ಕೆಲವರು ಇರ್ತಾರೆ ಬೆಳಗ್ಗೆ ಲಾಗಿನ್ ಆದ ತಕ್ಷಣ ಇವತ್ತು ಲಂಚ್ಗೆ ಏನು ತಂದಿದೆಯಾ ಅಂತ ಇಡೀ ಟೀಮ್ನ ಬಾಕ್ಸ್ ಮೆನು ಚೆಕ್ ಮಾಡುವಂತಹದ್ದು ಅದೇ ಅವರ ಮೇನ್ ಕೆಲಸ ಆಗಿರುತ್ತೆ. ಇಂತಹ ಫನ್ನಿ ಕ್ಯಾರೆಕ್ಟರ್ಸ್ ಇಲ್ಲ ಅಂತಂದರೆ ಆಫೀಸ್ ಲೈಫ್ ತುಂಬಾ ಬೋರ್ ಹೊಡೆಯುತ್ತೆ ಅಲ್ವಾ? ಎಸ್, ನಿಮ್ಮ ಆಫೀಸ್ನಲ್ಲೂ ಇಂತಹ ಒಂದು ಕ್ಯಾರೆಕ್ಟರ್ಗಳು ಇರ್ಬೋದಲ್ವಾ? ಯೋಚನೆ ಮಾಡ್ತಾ ಇರಿ. ಸದ್ಯಕ್ಕೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಸಚಿನ್, ನಮಗಂತೂ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಶ್ವೇತಾ ಎಸ್ ರಾವ್ ಸುಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು, ಹುವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ತಮ್ಮೆಲ್ಲರಿಗೂ ಇದೇ ರೀತಿ ಕಾರ್ಯಕ್ರಮವನ್ನು ಕೇಳ್ತಾ ಇರಿ. 5:30 ಆಗ್ತಾ ಇದೆ. ಈಗ ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್, ಅದಾದ ನಂತರ ಹಾಡುಗಳು ಮುಂದುವರಿಯುತ್ತೆ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.
3: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 5:42. ಗುಡ್ ಈವ್ನಿಂಗ್ ಸರ್ ಅಂತ ಶ್ರೀನಾಥ್ ಅವರು ಕೆಪಿ ಅಗ್ರಹಾರ ಎಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ತಮಗೂ ಸಹ ಶುಭ ಸಂಜೆ. ಇವತ್ತು ನಾವು ಮಾತಾಡ್ತಾ ಇದ್ವಿ ವರ್ಕಿಂಗ್ ಪ್ರೊಫೆಷನಲ್ಸ್ ಕಾಫಿ ಬ್ರೇಕ್, ಸೊ ಅಲ್ಲಿ ನಡೆಯುವಂತಹ ಕೆಲವೊಂದು ವಿಚಾರಗಳು, ಚರ್ಚೆಗಳು ಇದ್ರ ಬಗ್ಗೆ. ವರ್ಕಿಂಗ್ ಪ್ರೊಫೆಷನ್ಸ್ನ ಲೈಫ್ನ ಅತ್ಯಂತ ಭೀಕರವಾದಂಥ ಹಾರರ್ ಸ್ಟೋರಿ ಯಾವ್ದು ಗೊತ್ತಾ? ಸಂಜೆ 4:55 ಅಂದರೆ ನಾವಿನ್ನೇನು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೊರಡಬೇಕು ಅನ್ನುವಾಗ ಬಾಸ್ ಕಡೆಯಿಂದ ಬರುವಂತಹ ಒಂದು ಕ್ವಿಕ್ ಮೀಟಿಂಗ್ ಇನ್ವಿಟೇಷನ್. ಆ ಲಿಂಕ್ ನೋಡಿದ ತಕ್ಷಣ ಇಡೀ ಜನ್ಮವೇ ವೈರಾಗ್ಯ ಬಂದ ಹಾಗೆ ಅನಿಸ್ಬಿಡುತ್ತೆ. ಜಸ್ಟ್ 5 ಮಿನಿಟ್ಸ್ ಅಪ್ಡೇಟ್ ಅಷ್ಟೇ ಅಂತ ಕರೆಯುವಂತಹ ಮೀಟಿಂಗ್ ಇದೆಯಲ್ಲ, ಕೊನೆಗೆ 1 ಗಂಟೆ ಆದರೂ ಮುಗಿಯೋದೇ ಇಲ್ಲ. ಆ ಒಂದು ಮೀಟಿಂಗ್ನಲ್ಲಿ ಬಾಸು ಕ್ಲೈಂಟ್ ರಿಕ್ವೈರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಮೈಂಡ್ ಮಾತ್ರ ಇವತ್ತು ಕ್ಯಾಬ್ ಮಿಸ್ ಆದರೆ ಮನೆಗೆ ಹೋಗೋದು ಹೆಂಗಪ್ಪ, ಮೆಟ್ರೋದಲ್ಲಿ ಜಾಗ ಸಿಗುತ್ತಾ ಅಂತ ಮೆಟ್ರೋ ಮ್ಯಾಪ್ ರೆಡಿ ಮಾಡೋದಕ್ಕೆ ಶುರುವಾಗ್ಬಿಡುತ್ತೆ ನಮ್ಮ ಮೈಂಡು. ಕೊನೆಗೂ ಬಾಸು ಲೆಟ್ಸ್ ರ್ಯಾಪ್ ಅಪ್ ಅಂತ ಹೇಳಿದಾಗ ಸಿಗುವಂತಹ ನೆಮ್ಮದಿ ಇದೆಯಲ್ಲ, ದೇವಸ್ಥಾನದಲ್ಲಿ ತೀರ್ಥ ಪ್ರಸಾದ ಸಿಕ್ಕಷ್ಟೇ ಖುಷಿ ಆಗ್ಬಿಡುತ್ತೆ. ಇಷ್ಟೇ ಖುಷಿಯಾಗಿರಲಿ ನಿಮ್ಮ ದಾರಿಯ ಪಯಣ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ವಿ ಹರಿಕೃಷ್ಣ ವರ್ಧನೆಯಾಗಿರುವಂತಹ ಈ ಹಾಡು ಸ್ಟಾರ್ ಆದೆ ನಂಗೆ ನೀನು ಅನ್ನುವಂತಹ ಗೀತೆ, ಬಹದ್ದೂರ್ ಚಲನಚಿತ್ರದ ಹಾಡು, ವಿ ಹರಿಕೃಷ್ಣ ಅವರ ಸಾಹಿತ್ಯ ರಚನೆ ಈ ಒಂದು ಹಾಡಿಗಿದೆ. ಸಂಗೀತ ಸಂಯೋಜನೆ ಚೇತನ್ ಕುಮಾರ್ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಹರಿಕೃಷ್ಣ ಅವರೇ ಧ್ವನಿಯಾಗಿದ್ದಾರೆ ಈ ಗೀತೆಗೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಅಧ್ಯಕ್ಷ ಚಲನಚಿತ್ರದ ಒಂದು ಟೈಟಲ್ ಟ್ರ್ಯಾಕ್ ಅನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 5:53. ಆಫೀಸ್ ಹರಟೆ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆಫೀಸ್ ಹರಟೆಯಲ್ಲಿ ಇನ್ನೊಂದು ಪ್ರಮುಖವಾದಂತಹ ವಿಷಯ ಏನಪ್ಪ ಅಂತಂದ್ರೆ, ಇಮೇಲ್ ಡ್ರಾಮಾಗಳು. ಯಾರೋ ಮ್ಯಾನೇಜರ್ಗೆ ಕಳಿಸಬೇಕಾದಂತಹ ಸೀಕ್ರೆಟ್ ಮೇಲ್ ಅನ್ನ ಇಡೀ ಆಫೀಸ್ಗೆ ರಿಪ್ಲೈ ಟು ಆಲ್ ಅಂತ ಕೊಟ್ಬಿಟ್ಟು ಆಮೇಲೆ ತಲೆ ಚಚ್ಕೊಳ್ಳೋತಹ ಜನಗಳು ಎಷ್ಟೋ ಜನ ಇರ್ತಾರೆ. ಇನ್ನು ಕೆಲವರು ರಜೆ ಬೇಕಾದಾಗ ಐ ಆಮ್ ನಾಟ್ ವೆಲ್ ಅಂತ ಹೇಳ್ಬಿಟ್ಟು ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಮೇಲ್ ಕಳಿಸ್ತಾರೆ. ಜೊತೆಗೆ ಅಕಸ್ಮಾತ್ ಅದೇ ದಿನ ಸಂಜೆ ಮಾಲ್ನಲ್ಲೋ ಅಥವಾ ಥಿಯೇಟರ್ನಲ್ಲೋ ಕೊಲೀಗ್ಸ್ ಕಣ್ಣಿಗೆ ಬಿದ್ದರೆ ಆ ಸಿಚುಯೇಷನ್ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಮುಜುಗರ ಮತ್ತೊಂದಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇದೆಲ್ಲ ಆಫೀಸ್ ಲೈಫ್ನ ಸಣ್ಣ ಪುಟ್ಟ ಮೆಮೊರಿಗಳು. 10 ವರ್ಷ ಬಿಟ್ಟು ನೀವೆಲ್ಲ ತಿರುಗಿ ನೋಡಿದಾಗ ಇವೇ ನಮಗೆ ದೊಡ್ಡ ನಗು ತರಿಸುವಂಥದ್ದು. ಸೊ ವರ್ಕ್ ಪ್ರೆಷರ್ ಏನೇ ಇರಲಿ, ಅದನ್ನು ಆಫೀಸ್ನಲ್ಲೇ ಬಿಟ್ಟು ಜಸ್ಟ್ ರಿಲ್ಯಾಕ್ಸ್ ಆಗಿ ಮನೆಗೆ ಹೋಗ್ತಾ ಆಯ್ರಿ ಅಂತ. ಇನ್ನು ಸಮಯ ಹೋಗೋದಂತೂ ಗೊತ್ತಾಗ್ತಾನೆ ಇಲ್ಲ. 5:00 ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ. ಇನ್ನೂ 5 ನಿಮಿಷ ಇದೆ 6 ಗಂಟೆ ಆಗೋದಕ್ಕೆ. ಸೊ ಇವತ್ತಿನ ನಮ್ಮ ಆಫೀಸ್ ಲೈಫ್ನ ಸಣ್ಣ ಸಣ್ಣ ಕಾಮಿಡಿ ಹರಟೆಗಳು ನಿಮ್ಮ ಇಡೀ ದಿನದ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿದೆ ಅಂತ ನಂಬ್ತೀನಿ. ಕೊನೆಯದಾಗಿ ನನ್ನ ಕಡೆಯಿಂದ ಒಂದು ಸಣ್ಣ ಟಿಪ್ ಏನಪ್ಪ ಅಂತಂದರೆ, ಆಫೀಸ್ ಲ್ಯಾಪ್ಟಾಪ್ ಮುಚ್ಚಿದ ತಕ್ಷಣ ಆಫೀಸ್ ಟೆನ್ಷನ್ ಕೂಡ ಅಲ್ಲೇ ಕ್ಲೋಸ್ ಆಗಬೇಕು. ಪರ್ಸನಲ್ ಲೈಫ್ಗೂ ಪ್ರೊಫೆಷನಲ್ ಲೈಫ್ಗೂ ಒಂದು ಸಣ್ಣ ಗೆರೆ ಅನ್ನುವಂಥದ್ದು ಇರಲೇಬೇಕು. ಮನೆಗೆ ಹೋದಾಗ ಕೇವಲ ನಿಮ್ಮವರಿಗಾಗಿ ನಿಮ್ಮ ಸಮಯವನ್ನು ಮೀಸಲಿಡಿ ಅಂತ ಹೇಳ್ತಾ, ಸದ್ಯಕ್ಕೆ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ, ಮಧುಮತಿ ಕರ್ಮಡಿ ಅವರು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮೂಡಿ ಬರ್ತಾ ಇದೆ ಶರಣ್ ಮತ್ತು ಸುನೀತಾ ಅವರದನಿಯಾಗಿರುವಂತಹ ವಜ್ರಕಾಯ ಚಲನಚಿತ್ರದ ಈ ಹಾಡು. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ ಮತ್ತೆ ಸಿಗ್ತೀನಿ 6:50.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನ ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:54. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. The government today approved the construction of a 6-lane road tunnel for National Highway 148AE in Delhi, connecting Dwarka Expressway with Nelson Mandela Marg, Vasant Kunj. Briefing media in the national capital today, Information and Broadcasting Minister Ashwini Vaishnav said the government has also approved the construction of the 117.7-kilometer Kanpur-Kabrai section of National Highway 34 in Uttar Pradesh.
4: आज कैबिनेट में दो बड़े फैसले लिए गए.
5: टुडे द कैबिनेट अप्रूव्ड टू मेजर डिसीजंस बोथ रिलेटेड टू हाईवे इंफ्रास्ट्रक्चर. द फर्स्ट एड्रेसेस अ लॉन्ग पेंडिंग डिमांड इन दिल्ली फॉर इंप्रूव्ड कनेक्टिविटी बिटवीन द नेशनल हाईवे कॉरिडोर एंड वसंत कुंज. सेवरल एफर्ट्स हैड बीन मेड ओवर द इयर्स एंड टुडे दोज प्रपोजल्स हैव फाइनली बीन अप्रूव्ड. द प्रोजेक्ट इन्वॉल्व्स द कंस्ट्रक्शन ऑफ 6-lane द्वारका टनल एट एन एस्टिमेटेड कॉस्ट ऑफ 6,970 करोड़ रुपीज. द सेकेंड डिसीजन इज रिलेटेड टू उत्तर प्रदेश. द कैबिनेट हैज अप्रूव्ड the construction of 4-lane access controlled highway between Kanpur and Kabrai.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡದ ಖ್ಯಾತ ಸಾಹಿತಿ ದೇವುಡು ನರಸಿಂಹಶಾಸ್ತ್ರಿಗಳು. ಮಹಾಕ್ಷತ್ರಿಯ ಕಾದಂಬರಿ ವಿಶಿಷ್ಟ ಜಿಜ್ಞಾಸೆ ಉಳ್ಳದ್ದು. 5ನೇ ವಯಸ್ಸಿಗೆ ಅಮರಕೋಶ ಪೂರ್ತಿ ಹೇಳ್ತಾ ಇದ್ರಂತೆ ದೇವುಡು. ಆಗಲೇ ಅವರು ರಘುವಂಶ ಓದಿದ್ರು. ಸಂಸ್ಕೃತ, ತರ್ಕ, ದರ್ಶನ ಈ ಎಲ್ಲ ವಿಚಾರಗಳಲ್ಲಿ ಪಾರಂಗತರು. ಅವರು ತತ್ವಜ್ಞಾನಿ ಯಾರು, ಜಿಜ್ಞಾಸೆ ಅಂದ್ರೆ ಏನು ಅಂತ ಹೇಳಿದ್ದಾರೆ, ಕೇಳೋಣ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ.
1: ಹಣುವನ್ನು ಒಡೆದರೆ ಆ ಅಲ್ತಾನೆ ಕಾಣುವುದೇನು? ಒಂದು ಸಣ್ಣ ಗರ್ಭ, ಅದರ ಸುತ್ತಲೂ ಹಾರಾಡುತ್ತಿರುವ ಕಣಗಳು. ಅವನ್ನು ಒಡೆದರೆ ಬರೀ ತರಂಗಗಳು. ನೀವು ಕುಳಿತಿರುವ ಕುರ್ಚಿಯಾಗಲಿ, ನೀವು ನೀರನ್ನು ತುಂಬಿಕೊಂಡು ಹಿಡಿದಿರುವ ಪಾತ್ರೆಯಾಗಲಿ, ಎರಡೂ ತರಂಗಗಳಿಂದಲೇ ಆದು. ಆ ತರಂಗವನ್ನು ಹುಟ್ಟಿಸುವ ಶಕ್ತಿಯನ್ನು ನಾವು ಒಂದು ವಿಧವಾದ ಎಲೆಕ್ಟ್ರಿಸಿಟಿ, ವಿದ್ಯುತ್ತು ಅನ್ನೋಣ. ಒಟ್ಟಿನಲ್ಲಿ ಈ ಪ್ರಪಂಚವೆಲ್ಲವೂ ವಿದ್ಯುತ್ತಿನಿಂದ ಆದುದು. ಆ ವಿದ್ಯುತ್ ಒಂದು ಶಕ್ತಿ.

0: ಚಲನವೇ ಪ್ರಧಾನವಾಗಿ ಉಳ್ಳುದು. ಅದು ತನ್ನ ಚಲನ ಬಲದಿಂದಲೇ ದೇಶವನ್ನು ಕಾಲವನ್ನು ಮಾಡಿಕೊಳ್ಳುವುದು. ಅದರಿಂದಲೇ ಆ ದೇಶಕಾಲಗಳಿಂದಲೇ ತನ್ನ ಸ್ವರೂಪವನ್ನು ತೋರಿಸಿಕೊಳ್ಳುವುದು. ನದಿ ಎಂದರೇನು? ಪ್ರವಾಹ. ಅದು ಪ್ರವಾಹವಾಗಿ ಹೊರಟ ಕೂಡಲೇ ಎರಡು ದಡಗಳೂ ಹುಟ್ಟಿದವು. ಹಾಗೆ ಮಿಕ್ಕವರೆಲ್ಲರೂ ಪ್ರಕೃತಿಯ ಪ್ರವಾಹಕ್ಕೆ ಸಿಕ್ಕಿ ಕೊಚ್ಚಿ ಹೋಗುತ್ತಿದ್ದರೆ ಯಾವನೋ ಒಬ್ಬೊಬ್ಬನೂ ಆ ಪ್ರಕೃತಿ ಪ್ರವಾಹವನ್ನು ವಿರೋಧಿಸಿ ಇದು ಏಕೆ ಎನ್ನುವನು. ಎಲ್ಲರೂ ಬೆಂಗಳೂರು, ಇದು ಬೆಂಗಳೂರು ಎಂದುಕೊಂಡು ಹೋಗುತ್ತಿದ್ದರೆ ಇದಕ್ಕೆ ಈ ಹೆಸರೇಕೆ ಎಂದು ಮುಂತಾಯಿ ಕೇಳುವವನಂತೆ ಅವನು. ಹಾಗೆ ಎಲ್ಲರಂತೆ ಕರಚರಣಾದಿಗಳಿಂದ ಕೂಡಿದ್ದರೂ ಪ್ರಕೃತಿ ವಿಲಕ್ಷಣವಾಗಿ ಎಚ್ಚರಿಕೆ ಮಾತು ಗಮನಿಸಿ ಪ್ರಕೃತಿ ವಿಲಕ್ಷಣವಾಗಿ ಎಂದರೆ ಎಲ್ಲರಂತೆ ಅಲ್ಲದೆ ಇದೇಕೆ ಹೇಗೆ ಎಂದು ವಿಚಾರಿಸುವವನು ಉಂಟು. ಆತನು ತತ್ವಜ್ಞಾನಿ. ಸಾಮಾನ್ಯರ ಮಾತಿನಲ್ಲಿ ಹೇಳಿದರೆ ಆತನಿಗೆ ಕಂಡು ಕಂಡುದರ ಅಪ್ಪ ಅಮ್ಮ ಬೇಕು. ಹಾಗೆಯೇ ಪ್ರಕೃತಿಯು ಅಪ್ಪ ಅಮ್ಮ ಪಡೆದಿರಬೇಕು. ಇದು ಎಲ್ಲಿಂದ ಬಂತು, ಎಲ್ಲಿಗೆ ಹೋಗುತ್ತದೆ, ಅಥವಾ ನಮ್ಮ ಜನನ ಮರಣಾದಿಗಳಂತೆ ಇದಕ್ಕೂ ಜನನ ಮರಣಗಳಿವೆಯೇ ಮುಂತಾದ ಸಾಮಾನ್ಯರ ಬುದ್ಧಿಗೆ ಎಟಕದ ಪ್ರಶ್ನೆಗಳನ್ನು ಈತನು ಕೇಳುವನು. ಈತನನ್ನು ಹುಚ್ಚನೆಂದರೆ ತಪ್ಪಿಲ್ಲ. ಹುಚ್ಚನಿಗೂ ಈತನಿಗೂ ಇಷ್ಟೇ ವ್ಯತ್ಯಾಸ. ಹುಚ್ಚನಿಗೆ ಗುರಿಯಿಲ್ಲ, ಈತನಿಗೆ ಗುರಿಯಿದೆ. ಈತನೇ ಗೀತೆ ಜಿಜ್ಞಾಸು, ಆಧುನಿಕ ತತ್ವಜ್ಞಾನಿ. ಆದರೆ ಜಿಜ್ಞಾಸುವು ನಮಗೆ ಮೀರಿದವು. ನಾವು ಆತನನ್ನು ಕಾಣೆವು. ಈ ಜಿಜ್ಞಾಸು ಸಮಾಜದಲ್ಲಿ ಭೋಜನಕ್ಕೆ ಬೇಕಾದ ಉಪ್ಪಿನಂತೆ. ಉಪ್ಪನ್ನು ಬಿಟ್ಟು ಅಡುಗೆ ಇಲ್ಲ. ಎಷ್ಟೇ ಆಗಲಿ ಉಪ್ಪೇ ಅಡುಗೆಗೆ ರುಚಿಯನ್ನು ಕೊಡುವುದು. ಅದರಂತೆ ಜಿಜ್ಞಾಸುವು ಸಮಾಜದ ಬೆಳಕು. ಸಮಾಜವು ಉಜ್ವಲವಾಗಬೇಕಾದರೆ ಸಾವಿರಕ್ಕೆ ಒಂದರಂತಲ್ಲದಿದ್ದರೆ ಹೋಗಲಿ, ಲಕ್ಷಕ್ಕೊಂದರಂತಾದರೂ ಜಿಜ್ಞಾಸುವು ಬೇಕು. ಈತನು ಯಾರ ಮಾತನ್ನೂ ತೆಗೆಯುವುದಿಲ್ಲ, ಎಲ್ಲರ ಹೇಳಿಕೆಗಳನ್ನು ಗೌರವಿಸುವನು. ಆ ಹೇಳಿಕೆಗಳ ಸತ್ಯ ಅಸತ್ಯತೆಗಳನ್ನು ತರ್ಕಬದ್ಧವಾಗಿ ವಿಚಾರಿಸುವನು. ತನ್ನ ಅನುಭವವೆಂಬ ತಕ್ಕಡಿಯಲ್ಲಿ ತೂಗುವನು. ಇದು ಸಂಬದ್ಧವೇ ಅಸಂಬದ್ಧವೇ ಎಂದು ಪರೀಕ್ಷಿಸುವನು. ಕೊನೆಗೆ ಈ ಕಾರಣಗಳಿಂದ ಇದು ಗ್ರಾಹ್ಯ, ಇದು ಈ ಕಾರಣಗಳಿಂದ ಅಗ್ರಾಹ್ಯ ಎಂದು ಗೊತ್ತು ಮಾಡುವನು. ಗ್ರಾಹ್ಯವನ್ನು ಅಂಗೀಕರಿಸಿ ಅಲ್ಲಿಂದ ಮುಂದೆ ತಾನು ಹೋಗುವನು. ಈಗ ನಮಗೆ ವಿಜ್ಞಾನವನ್ನೇ ಪ್ರಧಾನವಾಗಿ ಅಂಗೀಕರಿಸಿರುವ ಪಾಶ್ಚಾತ್ಯರ ಸಂಸರ್ಗ ಒದಗಿದೆ. ಅಲ್ಲಿ ಜಿಜ್ಞಾಸೆಗೆ ಪ್ರಾಧಾನ್ಯ. ಆ ಜಿಜ್ಞಾಸವು ಮನುಷ್ಯನನ್ನು ಕುರಿತು ಇರಬಹುದು, ಮನುಷ್ಯ ಸಮಾಜವನ್ನು ಕುರಿತು ಇರಬಹುದು, ಅಥವಾ ಇಲ್ಲಿ ನಾವು ಯಾವುದನ್ನು ಕುರಿತು ಚಿಂತಿಸದೆ ಈ ಪ್ರಕೃತಿಯ ಸಂಪೂರ್ಣವಾದ ಸ್ವರೂಪವನ್ನು ಕುರಿತು ಚಿಂತಿಸುವುದು ಆಗಿರಬಹುದು. ಅಂತೂ ಈ ಕೊನೆಯ ಜಾತಿಯವರನ್ನೇ ನಾವು ತತ್ವಜ್ಞಾನಿ ಎನ್ನುವುದು.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ದೇವುಡು ನರಸಿಂಹ ಶಾಸ್ತ್ರಿಗಳ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ.

ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

0: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.
1: ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:20. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ.

0: ಪ್ರಭಾವೇನ ಪ್ರಭಾವಿತ ಕ್ಷೇತ್ರಾಣಾಂ ನಿರೀಕ್ಷಣಂ ಕೃತವಂತೌ. ಭಾರತೀಯ ಋತು ವಿಭಾಗ ಅವದತ್ ಯತ್ ಆಗಾಮಿ ದಿನೇಶು ದಿಲ್ಲಿ ಹರಿಯಾಣ ಚಂಡೀಗಢ ಪಂಜಾಬ್ ಇತ್ಯೇತೇಷು ಪ್ರದೇಶು ದಕ್ಷಿಣ ಪಶ್ಚಿಮ ಪ್ರಾವೃಟ್ ಕಾಲ ಅಗ್ರೇ ಗಮಿಷ್ಯತಿ. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಮೆಕ್ಸಿಕೋ ದೇಶ ಅದ್ಯ ಪ್ರಾತಃ ಮೆಕ್ಸಿಕೋ ಸಿಟಿ ಕ್ರೀಡಾಂಗಣೆ ರೌಂಡ್ ಆಫ್ 32 ಕ್ರೀಡಾಯಾಂ ಇಕ್ವಾಡೋರ್ ದೇಶಂ 2-0 ಪರಾಜಿತ್ಯ ರೌಂಡ್ ಆಫ್ 16 ಇತ್ಯಸ್ಮಿನ್ ಪ್ರವಿಷ್ಟವಾನ್. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಡಿಜಿಟಲ್ ಇಂಡಿಯಾ ಅಭಿಯಾನೇನ ಶಾಸನಸ್ಯ ಪರಿಭಾಷಾ ಪರಿಮಾರ್ಜಿತಾ. ನಾಗರಿಕಾಣಾಂ ಸಶಕ್ತೀಕರಣಂ ವಿಹಿತಂ ಸಹೈವ ದೇಶಸ್ಯ ಸಮಗ್ರ ವಿಕಾಸಾಯ ಗತಿಃ ಪ್ರದತ್ತಾ. ಅಸ್ಯಾಭಿಯಾನಸ್ಯ ಏಕಾದಶ ವರ್ಷಾಣಾಂ ಪೂರ್ತೌ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ಅನೇನಾಭಿಯಾನೇನ ನಿರ್ಧನಾಃ ಶೋಷಿತಾಶ್ಚ ಜನಾಃ ಸಬಲೀಕೃತಾಃ ಸಹೈವ ಲಕ್ಷಾಧಿಕಾನಾಂ ನಾಗರಿಕಾಣಾಂ ಜೀವನಂ ಪರಿವರ್ತಿತಂ. ಸರ್ವಕಾರಸ್ಯ ಏಷಃ ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಃ 15-2000ತಮವರ್ಷಸ್ಯ ಅಸ್ಮಿನ್ನೇವ ದಿನೆ ಸಮಾರಬ್ಧಃ. ತತ ಆರಭ್ಯ ಅನೇನ ದೇಶೆ ನಾಗರಿಕಾಣಾಂ ಪರಸ್ಪರ ಸಂಪರ್ಕಸ್ಯ ಶಿಕ್ಷಣಸ್ಯ ಡಿಜಿಟಲ್ ಶೋಧನಸ್ಯ ತಥಾ ಚ ಸರ್ವಕಾರೀಯ ಸೇವಾ ಪದ್ಧತೌ ಕಶ್ಚನ ಅಭೂತಪೂರ್ವಃ ಪರಿಷ್ಕಾರೋ ವಿಹಿತಃ. ವರ್ತಮಾನ ಸಮಯೆ ಭಾರತೇನ ಸಮಗ್ರ ವಿಶ್ವೆ ವಿಶಾಲತಮಃ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ತಂತ್ರಃ ಸುದೃಢತಯಾ ನಿರ್ಮಿತಃ. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಅದ್ಯ ಯೂನಃ ಪ್ರಾರ್ಥಿತವತಿ ಯತ್ತೇ 47-2000ತಮವರ್ಷಂ ಯಾವತ್ ವಿಕಸಿತ ಭಾರತಸ್ಯ ಸಂಕಲ್ಪಂ ಪೂರಯಿತುಂ ಪೂರ್ಣ ಸಮರ್ಪಣೇನ ಸತ್ಯನಿಷ್ಠಯಾ ದೃಢನೈತಿಕ ಮೂಲ್ಯೈಶ್ಚ ಸಹ ಅಗ್ರೇ ವರ್ಧಯೇಯುಃ. ಅನಂತಪುರೆ ಆಂಧ್ರಪ್ರದೇಶ ಕೇಂದ್ರೀಯ ವಿಶ್ವವಿದ್ಯಾಲಯಸ್ಯ ಪ್ರಥಮೇ ದೀಕ್ಷಾಂತ ಸಮಾರೋಹೇ ಮುಖ್ಯಾತಿಥಿರೂಪೇಣ ಸಂಬೋಧಯಂತಿ ರಾಷ್ಟ್ರಪತಿಃ ಅವದತ್ ಯತ್ ಯುವಕಾಣಾಂ ಊರ್ಜಾ ಪ್ರತಿಭಾ ಕರ್ತವ್ಯನಿಷ್ಠಾ ಚ ಕಸ್ಯಚಿದಪಿ ಸಮಾವೇಶಿನಃ ಸಮೃದ್ಧಸ್ಯ ಚ ರಾಷ್ಟ್ರಸ್ಯ ನಿರ್ಮಾಣೆ ನಿರ್ಣಾಯಕ ಭೂಮಿಕಾಂ ನಿರ್ವಹಿಷ್ಯತಿ.
1: Dear students, as you celebrate your achievements today, I urge you to pause for a moment to remember the people who made your journey possible. Your success is the result of your own hard work, but it has also been shaped by the sacrifices of your parents, the guidance of your teachers, and the support of society. Therefore, you have a responsibility to give back to the society.
0: ರಾಷ್ಟ್ರಪತಿನಾ ವಿಶೇಷೇಣ ರೇಖಾಂಕಿತಂ ಯತ್ ಅಸ್ಮಿನ್ ದೀಕ್ಷಾಂತ ಸಮಾರೋಹೇ ಪದಕ ಪ್ರಾಪ್ತಯೆ ಛಾತ್ರಾಭಿಃ ಛಾತ್ರಾಣಾಂ ಅಪೇಕ್ಷಯಾ ಅಧಿಕಃ ಪ್ರಯತ್ನಃ ವಿಹಿತಃ. ಅನೇನ ದೇಶೆ ಯುವ ಮಹಿಳಾನಾಂ ವರ್ಧಮಾನಾಃ ಆಕಾಂಕ್ಷಾಃ ದೃಢ ಸಂಕಲ್ಪಶ್ಚ ದೃಶ್ಯತೆ. ಸಾ ಸ್ನಾತಕೇಭ್ಯಃ ಜೀವನ ಪರ್ಯಂತಂ ಜ್ಞಾನಾರ್ಜನಾಯ ತಥಾ ಚ ಸ್ವಕೀಯ ಜ್ಞಾನಸ್ಯ ಉಪಯೋಗಂ ಸಮಾಜಾಯ ವಿಶೇಷತಃ ನಿರ್ಧನಾನಾಂ ಶೋಷಿತಾನಾಂ ಚ ವರ್ಗಾಣಾಂ ಕಲ್ಯಾಣಾಯ ವಿಧಾತುಂ ಆಗ್ರಹಂ ಕೃತವತಿ. ವಿಕಸಿತ ಭಾರತ ಜಿರಾಮ್ಜಿ ಅಧಿನಿಯಮಸ್ಯ 25-2000ತಮಸ್ಯ ಅಂತರ್ಗತಂ ವರ್ಧಿತಾನಿ ಪಾರಶ್ರಮಿಕ ಮೂಲ್ಯಾನಿ ಅದ್ಯಾರಭ್ಯ ಸಮಗ್ರ ದೇಶೇ ಕಾರ್ಯಾನ್ವಿತಾನಿ. ಗ್ರಾಮೀಣ ವಿಕಾಸ ಮಂತ್ರಾಲಯೇನ ಪ್ರಸಾರಿತಾಯಾಃ ಅಧಿಸೂಚನಾಯಾಃ ಅನುಸಾರಂ ಸರ್ವೇಷು ರಾಜ್ಯೇಷು ಕೇಂದ್ರಶಾಸಿತ ಪ್ರದೇಶೇಷು ಚ ಪಾರಿಶ್ರಮಿಕ ಅನುಪಾತೇಷು ಶ್ಲಾಘನೀಯ ವೃದ್ಧಿಃ ಕೃತಾ. ಮಂತ್ರಾಲಯೇನ ಪ್ರೋಕ್ತಂ ಯತ್ ಪ್ರಥಮವಾರಂ ಪ್ರತಿದಿನಂ 300 ರೂಪ್ಯಕಾಣಾಂ ಕಶ್ಚನ ಅಂತರಿಮಾಧಾರ ಪಾರಿಶ್ರಮಿಕ ಅನುಪಾತಃ ನಿರ್ಧಾರಿತಃ. ಅನೇನ ಸುನಿಶ್ಚೇಷ್ಯತೆ ಯತ್ ದೇಶಸ್ಯ ಕಸ್ಮಿನ್ನಪಿ ಭಾಗೆ ಅಧಿಸೂಚಿತಃ ನ್ಯೂನತಮ ಪಾರಿಶ್ರಮಿಕಃ ಅಸ್ಮಾತ್ ಸ್ತರಾತ್ ಅಲ್ಪಂ ನ ಭವೇತ್. ಕೇಂದ್ರೀಯ ಮಂತ್ರಿಣೌ ಶಿವ ರಾಜಸಿಂಹ ಚೌಹಾನಃ ಕಿರೆನ್ ರಿಜಿಜು ಇತ್ಯೇತೌ ಅರುಣಾಚಲ ಪ್ರದೇಶಸ್ಯ ಮುಖ್ಯಮಂತ್ರಿಣಾ ಪೇಮಾ ಖಾಂಡು ಇತ್ಯಮುನಾ ಸಹ ಅದ್ಯ ದ್ವಿತೀಯ ದಿನೇಪಿ ರಾಜ್ಯಸ್ಯ ಜಲಾಪ್ಲಾವೇನ ಪ್ರಭಾವಿತ ಕ್ಷೇತ್ರಾಣಾಂ ಆಕಾಶ ಮಾರ್ಗೇಣ ನಿರೀಕ್ಷಣಂ ಕೃತವಂತೌ. ಏತೇನ ಉಚ್ಚಸ್ತರೀಯೇನ ದಲೇನ ಸರ್ವಪ್ರಥಮಂ ಅತ್ಯಧಿಕ ಪ್ರಭಾವಿತಸ್ಯ ಪೂರ್ವ ಸಿಯಾಂಗ್ ಜನಪದಸ್ಯ ಪಾಸಿಘಾಟ ಕ್ಷೇತ್ರಸ್ಯ ತತಃಪರಂ ಚ ಬೋಯಂಗ್ ಗ್ರಾಮಸ್ಯ ಚ ಆಪತ್ಸ್ಥಿತೇಃ ಪ್ರತ್ಯಕ್ಷಣಂ ಸಮೀಕ್ಷಣಂ ವಿಹಿತಂ. ಅತ್ರಾವಸರೆ ಕೇಂದ್ರೀಯ ಮಂತ್ರಿ ಶ್ರೀ ಚೌಹಾನಃ ಜಲಾಪ್ಲಾವೇನ ಪೀಡಿತ ನಾಗರಿಕಾನ್ ಆಶ್ವಸ್ಯ ಪ್ರೋಕ್ತವಾನ್ ಯತ್ ಕೇಂದ್ರ ಸರ್ವಕಾರಃ ರಾಜ್ಯ ಪ್ರಶಾಸನೇನ ಸಹ ಪೂರ್ಣ ಸಮನ್ವಯಂ ಕೃತ್ವಾ ಪ್ರಭಾವಿತೇಭ್ಯಃ ಜನೇಭ್ಯಃ ವ್ಯಾಪಕಂ ವಿತ್ತೀಯಂ ಸಂರಚನಾತ್ಮಕಂ ಚ ಸಹಾಯ್ಯಂ ಪ್ರದಾಸ್ಯತಿ. ರಾಜ್ಯೆ ತಾವತಾ ಚತ್ವಾರಃ ಜನಾಃ ಮೃತ್ಯುಮುಪಗತಾಃ 21 ಜನಾಃ ವ್ರಣಿತಾಃ ಸಮಭವನ್. ರಾಜ್ಯಸ್ಯ 28 ಜನಪದೇಷು 99,400-90,000 ಜನಾಃ ಅಸ್ಮಾತ್ ಪ್ರಕೋಪಾತ್ ಪ್ರಭಾವಿತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಿದ್ದೀರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ 101.3 ಮ್ಯೂಸಿಕಲಿ ಮ್ಯಾಜಿಕಲಿ ಯೋರ್ಸ್. ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಪ್ರತಿಯೊಂದು ಮನೆಯಲ್ಲಿ ಇವತ್ತು ಅಲಂಕಾರಿಕ ಗಿಡಗಳು ಹೆಚ್ಚಾಗ್ತಾ ಇದೆ. ಅಲಂಕಾರಿಕ ಗಿಡಗಳ ಈ ಹುಚ್ಚು ಹತ್ತಿದಂತಹ ಸಂದರ್ಭದಲ್ಲಿ ಆ ಪ್ರಾರಂಭದ ದಿನಗಳಲ್ಲಿ ನೀವು ನೋಡುವಂತಹ ಚಿತ್ರಗಳು ಅಥವಾ ಮಾಡುವಂತಹ ರಿಸರ್ಚ್ನಲ್ಲಿ ಕಾಣುವಂತಹ ಅತ್ಯಂತ ಸೊಗಸಾಗಿ ಕಂಡುಬರುವಂತಹ ಗಿಡ ಅಂತ ಹೇಳಿದ್ರೆ ಅದು ಮಾನ್ಸ್ಟರ ಅನ್ನುವಂತಹ ಸಸ್ಯ. ದೈತ್ಯ ಎಲೆಗಳು, ಗಾಢ ಹಸಿರು, ಒಳಾಂಗಣಕ್ಕೆ ಒಂದು ರೀತಿಯಲ್ಲಿ ಟ್ರಾಪಿಕಲ್ ಸ್ಟೇಟ್ಮೆಂಟ್ ಲುಕ್ನ ಕೊಡುತ್ತೆ. ಮಾನ್ಸ್ಟೆರಾ ಡೆಲಿಶಿಯೋಸಾ ಈ ಪ್ರಭೇದದ ಸಸ್ಯಕ್ಕೆ ಮೋಡಿ ಹೋಗದವರೇ ಇಲ್ಲ. ಇನ್ನೇನು ಮೋಡಿ ಹೋಗಾಯ್ತಲ್ಲ, ಹತ್ತಿರದ ನರ್ಸರಿಗೆ ಭೇಟಿ ಇಟ್ಟು ಈ ಸಸ್ಯದ ಬಗ್ಗೆ ಕೇಳಿದಾಗ ಅವರು ನಿಮ್ಮ ಕೈಯಲ್ಲಿ 6 ಇಂಚು ಪಟ್ಟಿಯಲ್ಲಿರುವಂತಹ ಎರಡನೆಯ ಗಿಡವನ್ನ ತಂದು ನಿಮ್ಮ ಮುಂದೆ ಇಡ್ತಾರೆ. ಹೆಸರಲ್ಲೇ ಮಾನ್ಸ್ಟೆರಾ ಅಂತ ಇರುವಂತಹ ಈ ಸಸ್ಯದ ಗಾತ್ರವನ್ನ ನೋಡಿ ನಿಮ್ಮ ಮುಖ ಪೆಚ್ಚಾಗೋದಂತೂ ಗ್ಯಾರಂಟಿ. ಮಾನ್ಸ್ಟರಾ ಅನ್ನುವಂತಹ ಹೆಸರನ್ನ ಕೇಳಿ ಆಕಾರದಲ್ಲಿ ರಾಕ್ಷಸನ ರೀತಿಯಲ್ಲಿರಬಹುದು ಅಂತ ಯೋಚನೆ ಮಾಡಿರುವಂತಹ ನೀವು ಈ ಗಿಡದ ಪುಟ್ಟ ಎಲೆಗಳನ್ನ ನೋಡಿ ಅರೆ ಇದೇನಾ ನನ್ನ ಕನಸಿನ ಗಿಡ ಅಂತ ಹೇಳಿ ಅಲ್ಲಿಂದ ಹೊರಡೋದಿಕ್ಕೆ ರೆಡಿ ಆಗ್ತೀರಾ. ಅಷ್ಟರಲ್ಲಿ ನರ್ಸರಿಯವರು ನಿಮ್ನ ಕರೀತಾರೆ, ಅರೆ ಬನ್ರಿ ಇಲ್ಲಿ, ಈ ಗಿಡ ಚಿಕ್ಕದಾಗಿರುವಾಗ ಹೀಗೆ ಇರೋದು, ದೊಡ್ಡದಾದ್ಮೇಲೆ ನೋಡಿ ಇದನ್ನ ಅಂತ ಧೈರ್ಯ ಮಾಡ್ತಾರೆ. ತದನಂತರ ನೀವು ಈ ಗಿಡವನ್ನ ತಂದು ಮನೆಯಲ್ಲಿ ಇಡ್ತೀರಿ. ಮನೆಯ ಸೊಬಗೆ ಬೇರೆ ಆಗೋಗುತ್ತೆ ಈ ಗಿಡವನ್ನ ತಂದು ಇಟ್ಟ ತಕ್ಷಣ. ಈ ಕೆಸುವಿನ ಗಡ್ಡೆಗಳ ಗಿಡ ಇದೆಯಲ್ಲ, ಅದೇ ಕುಟುಂಬಕ್ಕೆ ಸೇರಿರುವಂಥದ್ದು ಈ ಮಾನ್ಸ್ಟೆರಾ. ಈ ಮಾನ್ಸ್ಟೆರಾ ಮೂಲ ದಕ್ಷಿಣ ಅಮೆರಿಕಾದಲ್ಲಿ ಬೆಳೀತಿದ್ದಂತಹ ಗಿಡ. ಸಾಮಾನ್ಯವಾಗಿ ಬೀಜಗಳು ಭೂಮಿಯಿಂದ ಮೊಳಕೆಯೊಡೆದ ತಕ್ಷಣ ಬೆಳಕನ್ನ ಹಿಂಬಾಲಿಸಿ ಹೋಗುತ್ತೆ. ಆದ್ರೆ ಈ ಮಾನ್ಸ್ಟೆರಾ ಗಿಡ ಒಂದು ರೀತಿಯಲ್ಲಿ ವಿಶೇಷ, ಇದು ಕತ್ತಲೆಯ ಹಿಂದೆ ಹೋಗುತ್ತೆ. ಕತ್ತಲೆ ಆವರಿಸಿದಂತಹ ಮರದ ಬುಡ ಇದಕ್ಕೆ ಹೇಳಿ ಮಾಡಿಸಿದಂತಹ ಸ್ಥಳ. ಮರದ ಬುಡ ಸಿಕ್ಕಿದ್ರೆ ಆ ಮರವನ್ನ ಅಪ್ಪಿಕೊಂಡು ಬಳ್ಳಿಯಂತೆ ಹಬ್ತಾ ಹೋಗುತ್ತೆ. ಕೆಲ ಕಾಲ ಪರಾವಲಂಬಿಯಾಗಿ ಮರದಿಂದಲೇ ತನ್ನ ಹಸಿವನ್ನ ತೆನೆಸಿಕೊಂಡು ಬೆಳೆಯುತ್ತೆ. ಮರದ ತುದಿಯ ಬೆಳಕು ಕಂಡಿದ್ದೇ ಕೊನೆಗೆ ತನ್ನ ಆಹಾರವನ್ನ ತಾನೇ ನಿಧಾನವಾಗಿ ತಯಾರಿಸಿಕೊಳ್ಳುವಂತಹ ವ್ಯವಸ್ಥೆಯನ್ನ ಈ ಗಿಡಗಳು ಮಾಡುತ್ತೆ.

0: ಈ ಮಾನ್ಸ್ಟರ್ಗಳಲ್ಲಿ ಹತ್ತತ್ರ 50 ಬೇರೆ ಬೇರೆ ರೀತಿಯ ಪ್ರಭೇದಗಳಿದೆ. ಹೆಚ್ಚು ಮನೆಮಾತಾಗಿರುವಂತಹ ಮಾನ್ಸ್ಟರ್ ಅಂತ ಹೇಳಿದ್ರೆ ಅದು ಡೆಲಿಶಿಯೋಸ. ಈ ಗಿಡದಲ್ಲಿ ಎಲೆಗಳ ಮೇಲೆ ನೈಸರ್ಗಿಕವಾಗಿ ಉಂಟಾಗಿರುವಂತಹ ಸೀಳುಗಳಿರುತ್ತೆ. ಈ ಗಿಡ ಈ ಸೀಳುಗಳಿಗೆ ಫೇಮಸ್. ಮತ್ತೆ ಇದೇನು ಸುಮ್ಸುಮ್ಮನೆ ವಿಕಸಿತವಾಗಿರುವಂತಹ ಗುಣವಲ್ಲ. ದಟ್ಟ ಕಾಡಿನಲ್ಲಿ ಬೆಳಕು ಮೇಲಿನ ಎಲೆಗಳಷ್ಟೇ ಕೆಳಗಿನ ಎಲೆಗಳಿಗೂ ತಲುಪಬೇಕು ಅನ್ನೋದಕ್ಕೆ ಮೂಡಿರುವಂತಹ ತಂತ್ರಗಾರಿಕೆ. ಮತ್ತೆ ಈ ಎಲೆಗಳಿಗೆ ಯಾವುದೇ ರೀತಿಯ ಗಾಳಿ ಮಳೆಗಳನ್ನ ಗಟ್ಟಿಯಾಗಿ ಎದುರಿಸುವಂತಹ ಛಲವನ್ನು ಕೂಡ ಈ ಒಂದು ಸೀಳುಗಳು ಕೊಟ್ಟಿದೆ. ಈ ಮಾನ್ಸ್ಟರ್ ಬಳ್ಳಿಗಳು ಹೂ ಕಾಯಿಯನ್ನ ಕೂಡ ಬಿಡತ್ತೆ. ಇಡೀ ವರ್ಷ ಬೆಳೆದು ಪಕ್ವವಾಗುವಂತಹ ಹಣ್ಣನ್ನ ತಿನ್ನಬಹುದು ಕೂಡ. ಫ್ರೂಟ್ ಸ್ಯಾಲಡ್ ರುಚಿಯನ್ನ ಹೋಲುವಂತಹ ಈ ಹಣ್ಣು ಹೆಸರಿಗೆ ತಕ್ಕಂತೆ ಡೆಲಿಷಿಯಸ್ ಆಗಿರುತ್ತೆ ಅನ್ನೋದು ತಿಂದವರ ಅಭಿಪ್ರಾಯ. ಕಾಡಿನ ನೆರಳನ್ನ ನೆಚ್ಚಿ ಬೆಳೆಯುವಂತಹ ಗಿಡವಾಗಿದ್ದಕ್ಕೆ ಈ ಸಸ್ಯಗಳು ಒಳಾಂಗಣಕ್ಕೆ ಹೇಳಿ ಮಾಡಿಸಿದಂಥವು. ಮಣ್ಣು ಹಾಗೆ ನೀರು ಎರಡರಲ್ಲೂ ಬೇರ್ಬಿಡುವಂತಹ ಕಾರಣಕ್ಕೆ ಈ ಸಸ್ಯಗಳ ಅಭಿವೃದ್ಧಿ ಕೂಡ ಅತ್ಯಂತ ಸುಲಭ. ನೀರಿನ ಪೋಷಕಾಂಶ ನಿರ್ವಹಣೆಯು ಕೂಡ ಕಷ್ಟವಲ್ಲ. ಆರಂಭಿಕರು ಕೂಡ ಈ ಒಂದು ಸಸ್ಯವನ್ನ ಆರಾಮಾಗಿ ಬೆಳೆಸಬಹುದು. ಈ ಮಾನ್ಸ್ಟೆರಾ ಡಿಲಿಶಿಯೋಸಾ ಜೊತೆಗೆ ನಕ್ಷತ್ರ ಪುಂಜದ ವಿನ್ಯಾಸವನ್ನು ಹೋಲುವಂತಹ ಹಸಿರು ಬಿಳಿ ಮಿಶ್ರಿತ ಚುಕ್ಕೆ ಚುಕ್ಕೆ ಎಲೆಗಳನ್ನ ಹೊಂದಿರುವಂತಹ ಮಾನ್ಸ್ಟೆರಾ ಕಾನ್ಸ್ಟಲೇಷನ್ ಅನ್ನು ಕೂಡ ನೀವು ಇಷ್ಟಪಡಬಹುದು, ಬೆಳೆಸಬಹುದು. ಸದಾಕಾಲ ಚ್ಯೂ ಮಾಡ್ರಿ, ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು ಎಫ್ಎಂ ರೇನ್ಬೋ. ಇದಾಗಿತ್ತು ಇವತ್ತಿನ ಮನಸ್ಸುಗಳ ಮಾತು ಮಧುರ.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
2: ಸಮಯ ಆಗ್ತಾ ಇದೆ 6:39:56. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.
3: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದ್ದು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ.

0: ರಾಜ್ಯದಲ್ಲಿ ಬರ ಘೋಷಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ, ಬರ ತಾಲೂಕು ಅಥವಾ ಜಿಲ್ಲೆ ಎಂದು ಘೋಷಣೆ ಮಾಡಲು ಮಾನದಂಡಗಳಿದ್ದು ಈ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರ ರಾಜ್ಯದಲ್ಲಿ ಬರ ನಿರ್ವಹಣೆ ಬಗ್ಗೆ ಆದ್ಯತೆ ನೀಡಿದ್ದು ಮೋಡ ಬಿತ್ತನೆ ಬಗ್ಗೆ ಚಿಂತಿಸಿಲ್ಲ ಎಂದು ತಿಳಿಸಿದ್ದಾರೆ. ನಿರ್ಭೀತಿಯ ಪತ್ರಿಕಾ ವೃತ್ತಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸದಂತೆ ಹಾಗೂ ಪ್ರಸಾರ ಮಾಡದಂತೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ಸುದ್ದಿಯಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಇರಬೇಕು ಎಂದು ಸಲಹೆ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿಂದು ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಹಾಗೂ ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಇಂದಿನಿಂದ ಎಸ್ಕಾಂಗಳ ಸಿಬ್ಬಂದಿ ಕೈಗೊಂಡಿದ್ದಾರೆ. ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ತೋರಿಸಲು ಕೋರಲಾಗಿದೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇಂಧನ ಇಲಾಖೆ ಮನವಿ ಮಾಡಿದೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ವಿದ್ಯುತ್ ಬಳಕೆದಾರರ ಮಾಹಿತಿಗಳನ್ನು ಪಡೆಯಲು ಮುಂದಾಗಿದ್ದು, ಈ ವಿಷಯದಲ್ಲಿ ಜನರು ಗೊಂದಲಕ್ಕೀಡಾಗುವುದು ಬೇಡ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಅನರ್ಹರು ಇದ್ದರೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯ ಪರಿಶೀಲನೆಗೆ ನೀಡುವ ಅರ್ಜಿಗಳನ್ನು ಜನರು ಭರ್ತಿ ಮಾಡಿ ಎಸ್ಕಾಂ ಅಧಿಕಾರಿಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ನಾಗೂರಿಯಲ್ಲಿ ತಡೆಗೋಡೆ ಕುಸಿದು ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ನಿಯಮಾನುಸಾರ 1,20,000 ರೂಪಾಯಿ ಮನೆಯ ಪರಿಹಾರ ಮೊತ್ತವನ್ನು ಶೀಘ್ರವೇ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಎಂದು ಒತ್ತಾಯಿಸಿದ್ದಾರೆ. ಯಾವುದೇ ಅರ್ಹ ಮತದಾರರನ್ನು ಹೊರಗಿಡದಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ ವೇಳೆಗೆ ತುಮಕೂರು ಜಿಲ್ಲೆಯವರೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ಸಂಬಂಧ ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಂಚಿಗಾನಹಳ್ಳಿ, ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹತ್ವದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಒಟ್ಟು 252 ಕಿಲೋಮೀಟರ್ ಇದ್ದು, ಈಗಾಗಲೇ 220 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ, 23 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಕಿ 9 ಕಿಲೋಮೀಟರ್ ಕಾಮಗಾರಿ ವ್ಯಾಪ್ತಿಯಲ್ಲಿ 6 ಕಿಲೋಮೀಟರ್

ಅರಣ್ಯ ಪ್ರದೇಶ ಇದ್ದುದರಿಂದ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ. ಇದೀಗ ಕೇಂದ್ರ ಸರ್ಕಾರ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು, ಕಾಮಗಾರಿ ಪೂರ್ಣಗೊಂಡು ಅಕ್ಟೋಬರ್ ವೇಳೆಗೆ ತುಮಕೂರಿನವರೆಗೆ ಎತ್ತಿನಹೊಳೆ ನೀರು ಹರಿಸುವ ಎಲ್ಲಾ ಸಾಧ್ಯತೆಗಳಿವೆ ಎಂದು ತಿಳಿಸಿದ್ದಾರೆ. ಮುಂದಿನ 100 ದಿನಗಳಲ್ಲಿ ಒಟ್ಟಾರೆ 174 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಂಗವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ದೇಶನದಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದ ಅಡೆತಡೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸರ್ಕಾರದ ಈ ಅಭಿಯಾನಕ್ಕೆ ವ್ಯಾಪಾರಿಗಳು, ಸಾರ್ವಜನಿಕರು ಹಾಗೂ ಎಲ್ಲಾ ವಾಣಿಜ್ಯ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಸರ್ಕಾರದ ಅಭಿಯಾನ ನಾಗರಿಕರ ಸಹಭಾಗಿತ್ವದ ಜನಾಂದೋಲನವಾಗಬೇಕು ಎಂದು ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ವೈಪರೀತ್ಯದಿಂದ ರೈತರಿಗೆ ನಷ್ಟ ತಡೆಗಟ್ಟಲು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಬಗ್ಗೆ ಅರಿವು ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾ. ಕುಮಾರ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಹಾಗೂ ಪರ್ಯಾಯ ಬೆಳೆ ಬೆಳೆಯುವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು ಬಿತ್ತನೆ ಗುರಿಯ ಪೈಕಿ 5% ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು, ಮಳೆಯ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯವು ನಿಧಾನಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಭತ್ತಕ್ಕೆ ಪರ್ಯಾಯವಾಗಿ ರಾಗಿ, ನವಣೆ, ಮುಸುಕಿನ ಜೋಳ, ಅರ್ಕ, ಹುರುಳಿ, ಅಲಸಂದೆ, ಸೂರ್ಯಕಾಂತಿ ಬೆಳೆಯಲು ಕೃಷಿ ಇಲಾಖೆಯಿಂದ ರೈತರಿಗೆ ಅರಿವು ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು 55 ವರ್ಷದ ಮಹಿಳೆಯ ಎಡಗಾಲಿನ ಮೊಣಕಾಳು ಕೀಲು ಬದಲು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ. ಕೆಎಫ್ ಕುಮಾರ ತಿಳಿಸಿದ್ದಾರೆ. ಪುನರ್ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಇದೇ 15ರವರೆಗೆ ವಿಸ್ತರಿಸುವಂತೆ ಸಂಸದೆ ಡಾ. ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಪ್ರಭಾ ಮಲ್ಲಿಕಾರ್ಜುನ್, ರಾಜ್ಯದ ತೋಟಗಾರಿಕಾ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಆನ್ಲೈನ್ ನೋಂದಣಿಯಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿದ್ದರಿಂದ ಹಾಗೂ ಸರ್ಕಾರಿ ರಜೆಗಳು ಬಂದಿದ್ದರಿಂದ ಅನೇಕ ಅರ್ಹ ರೈತರಿಗೆ ನಿಗದಿತ ಅವಧಿಯೊಳಗೆ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜೂನ್ 30 ಗಡುವನ್ನು ಇದೇ 15ರವರೆಗೆ ವಿಸ್ತರಿಸುವುದು ಅಗತ್ಯವಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧು.

ಆಕಾಶವಾಣಿ ಎಫ್ಎಂ ರೇನ್ಬೋ ಅಂದ್ರೆ 1.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:51. ಒಂದು ಸುಂದರವಾದಂತಹ ದಿನ ಕರಗಿ ಆಕಾಶದಲ್ಲಿ ನಕ್ಷತ್ರಗಳದ್ದೇ ಸಾಮ್ರಾಜ್ಯ ಶುರುವಾಗಿದೆ. ಹಗಲಿನ ಗಡಿಬಿಡಿ ಧಾವಂತ ಎಲ್ಲವೂ ಸಹ ಮುಗಿದು ಈಗ ಕೇವಲ ಮೌನ ಮತ್ತು ನೆಮ್ಮದಿ ಮಾತ್ರ ಬಾಕಿ ಉಳಿದಿರುವಂತಹದ್ದು. ಇಡೀ ಸಿಟಿ ನಿಧಾನವಾಗಿ ಕನಸುಗಳ ಲೋಕಕ್ಕೆ ಜಾರ್ತಾ

ಕೇಳುವಂತಹ ಈ ಹೊತ್ತಿನಲ್ಲಿ ಎಫ್ಎಂ ರೇನ್ಬೋ 101.3 ನಿಮ್ಮ ನೆಚ್ಚಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸ್ನೇಹಿತರೆ, ಇವತ್ತು ಬುಧವಾರ, ಅಂದರೆ ವಾರದ ಕರಾರುವಕ್ಕಾದ ಮಧ್ಯಭಾಗ. ಸೋಮವಾರ ಮಂಗಳವಾರದ ವರ್ಕ್ ಪ್ರೆಷರ್ ಮುಗಿದಿರುತ್ತೆ, ಹಾಗಂತ ವೀಕೆಂಡ್ ಇನ್ನೂ 2 ದಿನ ದೂರ ಇರುತ್ತೆ. ಇಂತಹ ಟೈಮ್ನಲ್ಲಿ ಪ್ರತಿಯೊಬ್ಬ ವರ್ಕಿಂಗ್ ಪ್ರೊಫೆಷನಲ್ಗೂ ಸಹ ಮನಸ್ಸಿನಲ್ಲಿ ಒಂದು ಸಣ್ಣ ಆಸೆ ಚಿಗುರುಡಿಯುತ್ತೆ. ಏನಪ್ಪ ಅಂತಂದರೆ, ಛಹ್, ಇವತ್ತು ಒಂದು ಹಾಫ್ ಡೇ ಸಿಕ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ. ಹೌದು, ಇವತ್ತಿನ ನಮ್ಮ ಲೈಟ್ ಹರಟೆ ವಾರದ ಮಧ್ಯದ ಹಾಫ್ ಡೇ ಕನಸುಗಳು. ಇವತ್ತು ಸಂಜೆ ಮನೆಗೆ ಹೋದ ತಕ್ಷಣ ನಮಗೆ ನಾವು ಕೊಟ್ಕೊಳ್ಬಹುದಾದಂತಹ ಒಂದು ಸಣ್ಣ ಟೈಮ್, ಅದು ಮೀ ಟೈಮ್, ನಮ್ಮ ಟೈಮ್ ಅನ್ನುವಂತಹದ್ದು. ಯಾವ ಥರ ಇರುತ್ತೆ ಈ ಒಂದು ವಾರದ ಮಧ್ಯದ ಭಾಗದಲ್ಲಿ ಹಾಫ್ ಡೇ ಕನಸುಗಳು ಅನ್ನುವಂಥದ್ದು ಗೊತ್ತಾಗುತ್ತೆ. ಇದ್ರ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ಮುಡಿ ಬರ್ತಾ ಇದೆ ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಹೃದಯಾಗಿರುವಂತಹ ಪ್ರೀತ್ಸೋತ್ತಪ್ಪ ಚಲನಚಿತ್ರದ ಹಾಡು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಮಂಗಲ್ಯಂ ತಂತು ನಾನೀನ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಧ್ವನಿಯಾಗಿದ್ದರು. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಮನೋಹರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತ ಇದಾಗಿತ್ತು. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಹಾಫ್ ಡೇ ಕನಸುಗಳು, ಅಂದರೆ ಬುಧವಾರದ ಈ ಸಮಯದಲ್ಲಿ ನಮಗೆ ಬಿಡುವಂತಹ ಹಗಲು ಕನಸುಗಳೇನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಯೋಚನೆ ಮಾಡಿ, ಅಕಸ್ಮಾತ್ ಇವತ್ತು ಮಧ್ಯಾಹ್ನವೇ ನಿಮ್ಮ ಬಾಸ್ ಬಂದು ಓಕೆ ಟೀಮ್ ಇವತ್ತು ಎಲ್ರಿಗೂ ಸಹ ಹಾಫ್ ಡೇ ಲಾಗೌಟ್ ಆಗ್ಬಿಡಿ ಅಂತ ಹೇಳಿದ್ರೆ ನಿಮ್ಮ ಪ್ಲಾನ್ ಏನಿರ್ತಾ ಇತ್ತು? ಸಂಜೆ ಟ್ರಾಫಿಕ್ ಶುರು ಆಗೋದಕ್ಕಿಂತ ಮುಂಚೆನೆ ಖಾಲಿ ಇರುವಂತಹ ರಸ್ತೆಗಳಲ್ಲಿ ಆರಾಮಾಗಿ ಡ್ರೈವ್ ಮಾಡಿಕೊಂಡು ಮನೆಗೆ ಬರ್ಬೋದಿತ್ತು. ಯಾರದ್ದು ಕಾಟ ಇಲ್ಲದೆ, ಯಾವುದೇ ಅಪ್ಡೇಟ್ಸ್ ಕೊಡಬೇಕಾದಂತಹ ಟೆನ್ಷನ್ ಇಲ್ಲದೆ 3 ಗಂಟೆಗೆಲ್ಲ ಬೆಡ್ ಮೇಲೆ ಬಿದ್ದು ಒಂದು ಕುಂಭಕರ್ಣ ನಿದ್ದೆ ಮಾಡ್ಬೋದಿತ್ತು. ಅಥವಾ ತುಂಬ ದಿನಗಳಿಂದ ಟೈಮ್ ಸಿಗದೆ ಧೂಳು ಹಿಡಿದು ಬಿದ್ದಿರುವಂತಹ ನೆಚ್ಚಿನ ಪುಸ್ತಕವನ್ನು ಓದ್ಬೋದಿತ್ತು. ಇಲ್ಲಾಂತಂದರೆ ಒಂಟಿಯಾಗಿ ಒಂದು ಕಪ್ ಚಹಾ ಕುಡಿತಾ ನೆಮ್ಮದಿಯಾಗಿ ಸಿನಿಮಾ ನೋಡ್ಬೋದಿತ್ತು. ವಾರದ ಮಧ್ಯದಲ್ಲಿ ಸಿಗುವಂತಹ ಒಂದು ಸಣ್ಣ ಬ್ರೇಕ್ ಇದೆಯಲ್ಲ, ಅದೊಂಥರ ರೋಡ್ ಹಂಪ್ಸಿದ್ದಂಗೆ. ಅದು ನಮ್ಮ ಲೈಫ್ನ ಬ್ಯಾಟ್ರಿಯನ್ನು 100% ರೀಚಾರ್ಜ್ ಮಾಡಿಬಿಡುತ್ತೆ. ಆದರೆ ರಿಯಾಲಿಟಿ ಬೇರೆ ಇರಬಹುದು, ಆದರೆ ಕನಸು ಕಾಣೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಸಂಜೆಯ ಈ ಒಂದು ಹಿತವಾದ ಪ್ರಯಾಣ ಇದೇ ರೀತಿ ಮುಂದುವರಿತಾ ಇರಲಿ. ಜೊತೆಗೆ ಈ ಒಂದು ಬುಧವಾರದ ಸಮಯದಲ್ಲಿ ನಿಮಗೆ ಆಗುವಂತಹ ಕನಸುಗಳು ಅಥವಾ ನಿಮ್ಮ ಆಸೆಗಳು ಏನು ಅನ್ನುವಂತಹದ್ದನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. 9480901013 9480901013 ಈ ನಂಬರ್ಗೆ ನಿಮ್ಮ ಸಂದೇಶ, ಅಂದರೆ ನಿಮ್ಮ ವಾಟ್ಸಪ್ ಸಂದೇಶ ಬರಲಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಡಿ ಬರ್ತಾ ಇದೆ ಎಲ್ ಎನ್ ಶಾಸ್ತ್ರಿ ಅವರ ಧ್ವನಿಯಾಗಿರುವಂತಹ ಕನಸಲು ನೀನೆ ಮನಸಲು ನೀನೆ ಚಲನಚಿತ್ರದ ಹಾಡು. ಕೆ ಕಲ್ಯಾಣ್ ಅವರ ಸಾಹಿತ್ಯ ರಚನೆಯಲ್ಲಿ, ಚೈತನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಇದೀಗ ನಿಮಗಾಗಿ.

ಅಣ್ಣಾವರ ದನಿಯಲ್ಲಿ ಹೂಮಳೆ ಚಲನಚಿತ್ರದ ಟೈಟಲ್ ಟ್ರ್ಯಾಕ್ ಅನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:15. ಶಕುಂತಲಾ ಶಂಕರ್ ಮಂಡ್ಯ ಇಂಥ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಯ್ ಸರ್, ಇವಾಗ ಸಂಜೆ ದೊಡ್ಡ ಆಸೆ ಏನೂ ಇಲ್ಲ, ಮನೆಯಿಂದ ಖುಷಿಯಿಂದ ಹೊರಗಡೆ ಬಂದಿದ್ದೀವಿ, ಅಷ್ಟೇ ಖುಷಿಯಾಗಿ ಅಷ್ಟೇ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಮನೆಗೆ ಹೋದರೆ ಸಾಕು ಅನ್ನುವಂತಹ ಒಂದು ಆಸೆಯನ್ನು ಹೇಳ್ತಾ ಇದ್ದಾರೆ. ಸರ್, ಬುಧವಾರ ವಾರದ ಮಧ್ಯೆ ಅರ್ಧ ರಜೆ ಸಿಗುವಂಥದ್ದು ವಾಸ್ತವತೆಗೆ ದೂರದ ಮಾತು, ಆದರೂ ಸಹ ಅರ್ಧ ರಜೆ ಸಿಕ್ಕರೆ, ಅರ್ಧ ಏನು ರಜೆ ಸಿಕ್ಕರೆ ಸಿನಿಮಾಗೆ ಹೋಗ್ತೀವಿ, ಚಳಿಗೆ ಬಿಸಿ ಬಿಸಿ ಚಾಟ್ಸ್ ತಿನ್ನೋದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ ಶೈಲಾ ರಾಜೇಶ್ ಅವರು. ಎಸ್, ಗುಡ್. ಇವತ್ತು ನಮಗೆ ಹಾಫ್ ಡೇ ಸಿಕ್ಕಿರಲಿಲ್ಲ, ಖಂಡಿತವಾಗ್ಲೂ ಆಫೀಸ್ನಲ್ಲಿ ಫುಲ್ ಡೇ ಕೆಲಸ ಮಾಡ್ಕೊಂಡು ಬಂದಿದ್ವಿ, ಆದರೆ ಅದಕ್ಕೇನೂ ಬೇಜಾರು ಮಾಡ್ಕೊಳ್ಳೋಂಥದ್ದು ಬೇಡ. ಈಗ ಆಫೀಸ್ ಮುಗಿದಿದೆ, ಲ್ಯಾಪ್ಟಾಪ್ ಕ್ಲೋಸ್ ಆಗಿದೆ, ಇವತ್ತು ಸಂಜೆ ಮನೆಗೆ ತಲುಪಿದ ತಕ್ಷಣ ಹಾಫ್ ಡೇ ಫೀಲನ್ನು ನಾವೇ ಕ್ರಿಯೇಟ್ ಮಾಡ್ಕೊಬೋದು. ಹೇಗೆ ಅಂತಂದರೆ, ಮನೆಗೆ ಹೋದ ತಕ್ಷಣ ಆಫೀಸ್ ಇಮೇಲ್ಸು ನೋಟಿಫಿಕೇಶನ್ಸ್ಗಳನ್ನ ಒಂದು 2 ಗಂಟೆಗಳ ಕಾಲ ಫ್ರೀಸ್ ಮಾಡಿಬಿಡಿ, ಅಂದರೆ ಕಂಪ್ಲೀಟಾಗಿ ಆಫ್ ಮಾಡಿಬಿಡಿ. ನಿಮಗಿಷ್ಟದ ಒಂದು ಡ್ರೆಸ್ ಹಾಕ್ಕೊಂಡು ಲೈಟಾಗಿ ಒಂದು ಮೆಲೋಡಿ ಮ್ಯೂಸಿಕ್ ಆನ್ ಮಾಡಿಕೊಂಡು ಬಿಸಿ ಬಿಸಿ ಊಟ ಮಾಡ್ತಾ ಫ್ಯಾಮಿಲಿ ಜೊತೆ ಹರಟೆ ಹೊಡೀರಿ. ಅದೇ ನಮ್ಮ ಲೈಫ್ನ ಬೆಸ್ಟ್ ಮೀ ಟೈಮ್, ಅಂದರೆ ನಮ್ಮ ಟೈಮ್ ಆಗುತ್ತೆ. ವೀಕೆಂಡ್ಗಾಗಿ ಕಾಯ್ತಾ ಇವತ್ತಿನ ಸಂಜೆಯನ್ನು ಯಾಕೆ ಹಾಳು ಮಾಡ್ಕೊಬೇಕು ಅಲ್ವಾ? ಇವತ್ತಿನ ಈ ಬುಧವಾರದ ಸಂಜೆ ಅಷ್ಟೇ ಸುಂದರವಾಗಿರಲಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಸೂರ್ಯವಂಶ ಚಲನಚಿತ್ರದ ಈ ಹಾಡು ಎಸ್ ವಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ವೃದ್ಧನಿಯಾಗಿದ್ದಾರೆ ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಗೀತೆ ನಿಮಗಾಗಿ. ಸದಾ ಕೇಳ್ತಾ ಇರಿ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

7:26 ಆಗ್ತಾ ಇದೆ ಸ್ನೇಹಿತರೆ. ಸದ್ಯಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ ಅನುಷಾ ಅವರು, ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕಿನಿಂದ ಹಾಡುಗಳು ತುಂಬಾ ಚೆನ್ನಾಗಿದೆ ಅಂತ. ಇನ್ನು ಸೂಪರ್ ಸಾಂಗ್ ಅಂತ ಮಲ್ಲೇಶ್ ಮೆಟ್ಟಿನ ಹೊಳೆಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಸ್ನೇಹಿತರೆ ಸಮಯ ಹಾರೋಗುತ್ತೆ ಅಂತ ಹೇಳ್ತಾರಲ್ಲ ಅದು ಇದೇ ಇರಬೇಕು. ವಾರದ ಮಧ್ಯದ ಹಾಫ್ ಡೇ ಕನಸುಗಳನ್ನು ಕಾಣ್ತಾ ಸನ್ಸೆಟ್ ಸುರಭಿಯ ಮುಕ್ತಾಯದ ಸಮಯಕ್ಕೆ ಬಂದು ನಿಂತಿದ್ದೀವಿ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3. ಹಾಗೆಲ್ಲ ಜಗತ್ತಿಗಾಗಿ ಬದುಕ್ತಾ ಇರುವಂತಹ ನಾವು ಈ ರಾತ್ರಿಯ ಹೊತ್ತು ಕೇವಲ ನಮಗಾಗಿ ಮಾತ್ರ ಬದುಕ್ತಾ ಇರ್ತೀವಿ. ಇವತ್ತಿನ ದಿನ ಹೇಗೆ ಹೋಗಿರಲಿ, ನಾಳೆ ಅನ್ನೋದು ಹೊಸ ಭರವಸೆಯ ಜೊತೆ ಕಾಯ್ತಾ ಇರುತ್ತೆ. ಮನೆಗೆ ತಲುಪುವಂತಹ ಧಾವಂತದಲ್ಲಿರುವಂತಹವರು ಸೇಫ್ ಆಗಿ ಡ್ರೈವ್ ಮಾಡಿ, ರಸ್ತೆಯಲ್ಲಿ ತಾಳ್ಮೆಯಿಂದ ಇರಿ. ನಿಮ್ಮ ರಾತ್ರಿ ನೆಮ್ಮದಿ

ಕೂಡಿರಲಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮುಡಿ ಬರ್ತಾ ಇದೆ ಅಲೆಯೋ ಅಲೆ ಅನ್ನುವಂತಹ ಈ ಒಂದು ಗೀತೆ ಫ್ರಮ್ ರವಿ ಮಾಮ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಾಗಿದ್ದಾರೆ. ಎಸ್ ನಾರಾಯಣ್ ಅವರ ಸಾಹಿತ್ಯ ರಚನೆಯಲ್ಲಿ, ಚೈತನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮುಡಿ ಬರ್ತಾ ಇದೆ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34 46 ಸೆಕೆಂಡುಗಳು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು: ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಉಪಕ್ರಮ ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ. ಆಪ್ಟಿಕಲ್ ಫೈಬರ್ ಜಾಲ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ, ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದ್ವಾರಕಾ ಎಕ್ಸ್ಪ್ರೆಸ್ ವೇ ಅನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಜ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ

0: ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, 8.1 ಕಿಲೋಮೀಟರ್ ವಿಸ್ತೀರ್ಣದ ಯೋಜನೆಯನ್ನು ಒಟ್ಟು 67,969 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಉತ್ತರ ಪ್ರದೇಶದ ರಾಷ್ಟೀಯ ಹೆದ್ದಾರಿ 34ರ ಕಾನ್ಪುರ್ ಕಬ್ರಿ ವಿಭಾಗದ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯ ಅಂದಾಜು ವೆಚ್ಚ 7,145 ಕೋಟಿ ರೂಪಾಯಿ ಆಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಯೋಜನೆಯು ಕಾನ್ಪುರ್ ಮತ್ತು ಕಬ್ರೈ ನಡುವೆ ತಡೆರಹಿತ ಹೆಚ್ಚಿನ ವೇಗದ ಸಂಪರ್ಕವನ್ನು ಒದಗಿಸುತ್ತದೆ. ಅಲ್ಲದೆ ಸಾಗರ್, ಭೋಪಾಲ್ ಮತ್ತು ಮಧ್ಯಪ್ರದೇಶದ ಇತರ ಭಾಗಗಳಿಗೆ ಮುಂದಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಗಳನ್ನು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ತನ್ನ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ಪ್ರಕರಣದ ಎಲ್ಲಾ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಅನುವು ಮಾಡಿಕೊಡಲು ಈ ವಿಸ್ತರಣೆಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ 15 ಜೂನ್ ಲಖನೌ ಜಿಲ್ಲಾಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ ತನಿಖೆಗಾಗಿ 3 ಸದಸ್ಯರ ತಂಡವನ್ನು ರಚಿಸಿದೆ. 7 ದಿನಗಳಲ್ಲಿ ಪ್ರಾಥಮಿಕ ವರದಿಯನ್ನು ಮತ್ತು 15 ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಈ ತಂಡಕ್ಕೆ ಸೂಚಿಸಲಾಗಿತ್ತು. ಈ ಅವಧಿ ನಿನ್ನೆಗೆ ಕೊನೆಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಿಸಲಾಗಿದೆ. ಪ್ರಾಥಮಿಕ ಸಲ್ಲಿಸಿದ ನಂತರ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ನೇತೃತ್ವದ ಸಮಿತಿಯು ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಆಡಳಿತಗಳೊಂದಿಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹಿಸಲಿದೆ. ಭೇಟಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗಾಗಲೇ ವಿವರವಾದ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಲಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳೊಂದಿಗೂ ಸಮಾಲೋಚನೆ ನಡೆಸಲಾಗುವುದು ಎಂದು ಸಮಿತಿ ವಿವರಿಸಿದೆ. ಸಮಿತಿಯ ಈ ಕಾರ್ಯತಂತ್ರವನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ, ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ರಾಜ್ಯಗಳ ಭೇಟಿಯ ಸಂದರ್ಭದಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿಯವರಿಗೆ ಸೂಚಿಸಿದರು. ಕಳೆದ ವರ್ಷ ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ಮಹತ್ವಾಕಾಂಕ್ಷೆಯ ಹೈ ಪವರ್ಡ್ ಡೆಮೋಗ್ರಫಿ ಮಿಷನ್ ಅಡಿಯಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಅಕ್ರಮ ವಲಸೆಯಿಂದ ದೇಶದ ಜನಸಂಖ್ಯಾ ಚಿತ್ರಣದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಅದನ್ನು ತಡೆಗಟ್ಟಲು ಅಗತ್ಯವಿರುವ ಸೂಕ್ತ ನೀತಿಗಳು, ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಮುಖ್ಯ ಜವಾಬ್ದಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಹೇಳಿದ್ದಾರೆ. ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, 2017ರ ಜುಲೈ 1ರಂದು ಜಾರಿಗೆ ಜಿಎಸ್ಟಿ ಕಾಯ್ದೆಯು 9 ವರ್ಷಗಳ ಯಶಸ್ವಿ ಆರ್ಥಿಕ ಮತ್ತು ಸಾಂಸ್ಥಿಕ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಹಳೆಯ ಸಂಕೀರ್ಣ ತೆರಿಗೆಗಳ ಬದಲಾಗಿ ಜಾರಿಗೆ ಬಂದ ಒಂದು ರಾಷ್ಟ್ರ ಒಂದು ತೆರಿಗೆ ಪರಿಕಲ್ಪನೆಯು ದೇಶಾದ್ಯಂತ ಏಕರೂಪದ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಎಂದರು. ಈ ಸುಧಾರಣೆಯು ರಾಜ್ಯ ಗಡಿಗಳಲ್ಲಿ ತಪಾಸಣಾ ವಿಳಂಬವನ್ನು ನಿವಾರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆ. ತಂತ್ರಜ್ಞಾನ ಚಾಲಿತ ಜಿಎಸ್ಟಿ ಜಾಲ ಭೌತಿಕ ಸಂವಹನವನ್ನು ಕಡಿಮೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಗರಿಷ್ಠ ತೆರಿಗೆ ಮಿತಿ ಸಲ್ಲಿಸಿದ ತೆರಿಗೆ ಪಾವತಿದಾರರಿಗೆ ಗೌರವಿಸಲಾಯಿತು. ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ದೂರಿದ್ದಾರೆ.

ಸಾಮಾಜಿಕ ಜಾಲತಾಣದಲ್ಲಿ ಅವರು, ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನು ಪೂರೈಸಲು ಬೆಂಗಳೂರಿಗೆ ತುರ್ತಾಗಿ ಹೆಚ್ಚಿನ ಬಸ್ಗಳು ಅಗತ್ಯವಿದೆ. ಖಾಸಗಿ ನಿರ್ವಾಹಕರು ಬಸ್ಗಳನ್ನು ಖರೀದಿಸುತ್ತಾರೆ, ಅವುಗಳ ನಿರ್ವಹಣೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಬ್ಯಾಟರಿಗಳನ್ನು ಬದಲಾಯಿಸುತ್ತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಮಾತ್ರ ಪಾವತಿಸುತ್ತದೆ ಎಂದು ವಿವರಿಸಿದರು. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಅವರು ನವದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಎಂದು ಅಧಿಕಾರ ವಹಿಸಿಕೊಂಡರು. 4 ದಶಕಗಳ ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988 ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಅಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಂಖ್ತುಂಕ್ವಾ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಕ್ರಿಕೆಟ್ ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ನಡೆಯುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನಮಸ್ಕಾರ ಸ್ನೇಹಿತರೆ. ಕತ್ತಲ ಹನಿಗಳು ನಿಧಾನವಾಗಿ ಇಡೀ ಜಗತ್ತನ್ನು ಆವರಿಸಿಕೊಳ್ತಾ ಇವೆ. ದಿನವಿಡೀ ಜಗತ್ತಿನ ಮುಂದೆ ನಗುತ್ತಾ ಓಡಿದಂತಹ ಮನಸ್ಸುಗಳು ಈಗ ತಮ್ಮದೇ ಆದಂತಹ ಏಕಾಂತದ ಗೂಡಿಗೆ ಮರಳ್ತಾ ಇವೆ. ಇಂತಹ ಪ್ರಶಾಂತವಾದ ರಾತ್ರಿಯ ಮೌನದಲ್ಲಿ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಎಫ್ಎಂ ರೈನ್ಬೋ 101.3 ನಿಮ್ಮ ಪ್ರೀತಿಯ ಒಲವಿನ ದನಿಯಾಗಿ ಮೂಡಿಬರ್ತಾ ಇದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಒಲವಿನ ಆಲಾಪ. ನಾನು ನಿಮ್ಮ ರೈನ್ಬೋ ಗಳಿಯ ಸಚಿನ್ ಬನವಾಸಿ. ಸ್ನೇಹಿತರೆ, ನಾವೆಲ್ಲ ಅಂದ್ಕೊಂಡಿದ್ದೇ ಲೈಫಲ್ಲಿ ನಡೆದ್ಬಿಟ್ರೆ ಬಹುಶಃ ಕಾವ್ಯಗಳೇ ಹುಟ್ಟುತ್ತಾ ಇರಲಿಲ್ವೇನೋ. ಜಗತ್ತಿನಲ್ಲಿರೋ ಎಲ್ಲ ಪ್ರೇಮ ಕಥೆಗಳು ಮದುವೆಯ ಮಂಟಪದಲ್ಲೇ ಕೊನೆಗೊಳ್ಳಬೇಕು ಅನ್ನೋ ನಿಯಮವೇನೂ ಇಲ್ಲ. ಇವತ್ತಿನ ಒಲವಿನ ಆಲಾಪದಲ್ಲಿ ನಾನು ಮಾತಾಡೋಕೆ ಹೊರಟಿರೋ ವಿಷಯ ಕೇಳೋದಕ್ಕೆ ಸ್ವಲ್ಪ ನೋವು ಅನಿಸಿದ್ರೂ ಭಾವನೆಗಳಲ್ಲಿ ತುಂಬಾ ಪವಿತ್ರವಾದದ್ದು. ಇವತ್ತಿನ ನಮ್ಮ ವಿಷಯ ಅಪೂರ್ಣ ಪ್ರೇಮದ ಸುಂದರ ಕಾವ್ಯ.

ಯಾವ ಪ್ರೀತಿ ಅರ್ಧಕ್ಕೆ ನಿಂತು ಹೋಗುತ್ತೋ, ಯಾವ ಒಲವಿಗೆ ಕೊನೆಯವರೆಗೂ ಜೊತೆಯಾಗಿ ನಡೆಯೋ ಅದೃಷ್ಟ ಇರಲ್ವೋ, ಆ ಪ್ರೀತಿ ಎಂದಿಗೂ ಸಾಯಲ್ಲ. ಅದು ಕವಿತೆಯಾಗಿ, ನೆನಪಾಗಿ ಮನಸ್ಸಿನ ಒಂದು ಮೂಲೆಯಲ್ಲಿ ಸದಾ ಜೀವಂತವಾಗಿರುತ್ತೆ. ಈ ಸುಂದರ ಅಪೂರ್ಣ ಕಾವ್ಯದ ಮೊದಲ ಪುಟವನ್ನ ತಿರುವಿ ಹಾಕೋಣ. ನಿಮಗಾಗಿ ಒಂದು ಅದ್ಭುತವಾದಂತಹ ಎವರ್ಗ್ರೀನ್ ಮೆಲೋಡಿ ಹಾಡು ಮೂಡಿ ಬರ್ತಾ ಇದೆ.

ನಮಗೆ ಸಿಗಲ್ಲ ಅಂತ. ಆದರೂ ಅವರನ್ನು ನೋಡಿದರೆ ಸಾಕು, ದಿನ ಫುಲ್ ಖುಷಿಯಾಗಿರ್ತಿತ್ತು. ಅವರ ನಗು ನಮ್ಮ ಇಡೀ ದಿನವನ್ನೇ ಬದಲಾಯಿಸ್ಬಿಡ್ತಿತ್ತು. ಕೆಲವೊಮ್ಮೆ ಪರಿಸ್ಥಿತಿ, ಸಮಾಜ ಅಥವಾ ವಿಧಿ ನಮ್ಮನ್ನು ದೂರ ಮಾಡಬಹುದು. ಆದರೆ ನಮ್ಮ ಮನಸ್ಸು ಒಪ್ಪಿಕೊಂಡ ಆ ಮೊದಲ ಪ್ರೀತಿಯನ್ನು ಯಾವತ್ತಾದರೂ ಮರೆಯೋದಕ್ಕೆ ಸಾಧ್ಯನಾ? ಮುರಿದು ಹೋದ ಪ್ರೇಮ ಕಥೆಗಳನ್ನು ಜಗತ್ತು ಸೋಲು ಅಂತ ಕರಿಬಹುದು. ಆದರೆ ಆ ಸೋಲಿನಲ್ಲೂ ಒಂದು ಗೆಲುವಿದೆ. ಅದು ಕೊನೆಯವರೆಗೂ ಬದಲಾಗದ ಆ ವ್ಯಕ್ತಿಯ ಮೇಲಿನ ಶುದ್ಧವಾದಂತಹ ಪ್ರೀತಿ. ನಿಮ್ಮ ಜೀವನದಲ್ಲೂ ಇಂತಹ ಒಂದು ಅಪೂರ್ಣ ಕಾವ್ಯ ಇದೆಯಾ? ಕಣ್ಮುಚ್ಚಿ ಆ ಮುಖವನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ.

ನಮಸ್ಕಾರ ಸ್ನೇಹಿತರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಾವು ಸಾಗ್ತಾ ಇದ್ದೀವಿ. ಅರ್ಧಕ್ಕೆ ನಿಂತು ಹೋದಂತಹ ಪ್ರೇಮ ಕಥೆಗಳಲ್ಲಿ ಒಂದು ವಿಚಿತ್ರವಾದಂತಹ ಶಕ್ತಿ ಇರುತ್ತೆ. ಜೊತೆಯಾಗಿ ಬಾಳದವರು ಒಂದು ದಿನ ಪರಸ್ಪರ ಜಗಳ ಆಡಿ ದೂರ ಆಗಬಹುದು, ಆದರೆ ಸಿಗದೇ ಇರುವಂತಹ ಪ್ರೀತಿ ಇದೆಯಲ್ಲ, ಅಲ್ಲಿ ಜಗಳ ಇರಲ್ಲ, ದ್ವೇಷ ಇರಲ್ಲ, ಇರೋದು ಬರೀ ನಿಷ್ಕಲ್ಮಶವಾದಂತಹ ನೆನಪುಗಳು ಮಾತ್ರ. ಇವತ್ತು ಅವರು ಎಲ್ಲೋ ಇದ್ದಾರೆ, ಯಾರ ಜೊತೆಯೋ ಸಂಸಾರ ಮಾಡಿಕೊಂಡಿದ್ದಾರೆ, ನಾವು ಕೂಡ ನಮ್ಮ ಲೈಫ್ನಲ್ಲಿ ಎಲ್ಲೋ ಬ್ಯುಸಿ ಆಗಿದ್ದೀವಿ. ಆದರೆ ಯಾವತ್ತಾದರೂ ಒಂದು ದಿನ ಸಂಜೆ ಮಳೆ ಬಂದಾಗ ಅಥವಾ ರಾತ್ರಿ ಹೊತ್ತು ಒಂಟಿಯಾಗಿ ರೇಡಿಯೋ ಕೇಳ್ತಾ ಕೂತಾಗ ಆ ವ್ಯಕ್ತಿಯ ನೆನಪು ನಮ್ಮ ಮನಸ್ಸನ್ನು ತಟ್ಟದೇ ಇರಲ್ಲ. ಅವಳು ಎಲ್ಲಿದ್ದರೂ ಚೆನ್ನಾಗಿರಲಿ, ಅವನು ಹ್ಯಾಪಿಯಾಗಿರಲಿ ಅಂತ ಅವರ ಖುಷಿಯನ್ನು ದೂರದಲ್ಲಿ ನಿಂತು ಬಯಸೋ ಆ ದೊಡ್ಡ ಗುಣ ಇದೆಯಲ್ಲ, ಅದುವೇ ಅಪೂರ್ಣ ಪ್ರೇಮದ ಅಸಲಿ ಸೌಂದರ್ಯ.

ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ. ಇದು ಒಲವಿನ ಆಲಾಪ. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಅಪೂರ್ಣ ಪ್ರೇಮದ ಕತೆಗಳನ್ನ ಕೇಳ್ತಾ ಇದ್ರೆ ಅನ್ಸುತ್ತೆ ಪ್ರೀತಿಯಲ್ಲಿ ಮಾತಿಗಿಂತ ಮೌನಕ್ಕೆ ಆಯಸ್ಸು ಜಾಸ್ತಿ ಅಂತ. ನಾವು ಕೊನೆ ಬಾರಿ ಆ ವ್ಯಕ್ತಿಯನ್ನ ಭೇಟಿಯಾದಾಗ ಅದೆಷ್ಟೋ ಮಾತುಗಳನ್ನ ಆಡಬೇಕು ಅಂತ ಅನ್ಕೊಂಡಿರ್ತೀವಿ. ಆದರೆ ಇಬ್ರು ಎದುರು ಬದುರು ಬಂದಾಗ ಗಂಟಲು ಒಣಗಿ ಹೋಗುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ, ಮಾತುಗಳೇ ಬರಲ್ಲ, ಬರೀ ಮೌನವಷ್ಟೇ ಇರುತ್ತೆ. ಆದರೆ ಆ ಒಂದು ಮೌನದ ಕೊನೆಯ ಭೇಟಿಯಲ್ಲಿ ಇಬ್ಬರಿಗೂ ಇಡೀ ಜನ್ಮದ ಕತೆ ಅರ್ಥವಾಗ್ಬಿಟ್ಟಿರುತ್ತೆ. ನಾವು ಒಂದಾಗೋಕೆ ಸಾಧ್ಯ ಇಲ್ಲ, ಆದರೆ ನಮ್ಮ ಪ್ರೀತಿ ಸುಳ್ಳಲ್ಲ ಅನ್ನೋ ಸತ್ಯ ಆ ಕಣ್ಣೀರಲ್ಲೇ ತೇಲಿ ಹೋಗಿರುತ್ತೆ. ಜಗತ್ತಿನ ಕಣ್ಣಿಗೆ ಆ ಕತೆ ಅಲ್ಲಿಗೆ ಮುಗಿದಿರಬಹುದು, ಆದರೆ ಮನಸ್ಸಿನ ಡೈರಿಯಲ್ಲಿ ಆ ಕಾವ್ಯ ದಿನ ಹೊಸದಾಗಿ ಬರೆಯಲ್ಪಡುತ್ತಿರುತ್ತೆ.

ಸ್ನೇಹಿತರೆ, ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಮನಸ್ಸಿಗೆ ಹತ್ತಿರವಾಗುವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನಗೊಂದ್ಸಲ ಅನ್ಸುತ್ತೆ, ಈ ಭೂಮಿ ಮೇಲೆ ಒಂದಾಗದ ಎಷ್ಟೋ ಪ್ರೇಮಿಗಳು ಈ ಇಡೀ ಬ್ರಹ್ಮಾಂಡದ ಯಾವುದೋ ಒಂದು ಕಲ್ಪನಾ ಲೋಕದಲ್ಲಿ ನಕ್ಷತ್ರಗಳ ಮಧ್ಯೆ ಒಟ್ಟಿಗೆ ಕೈ ಹಿಡಿದು ನಗ್ತಾ ಇರ್ತಾರೆ ಅಂತ. ಈ ಪ್ರಪಂಚದ ನಿಯಮಗಳು, ಜಾತಿ ಧರ್ಮ ಪರಿಸ್ಥಿತಿಗಳು ನಮ್ಮನ್ನು ದೂರ ಮಾಡಿರಬಹುದು, ಆದರೆ ಕಲ್ಪನೆಗಳ ಲೋಕಕ್ಕೆ ಯಾವುದೇ ಬೌಂಡ್ರಿ ಇಲ್ಲ ಅಲ್ವಾ? ನಿಮ್ಮ ಆ ಅಪೂರ್ಣ ಪ್ರೇಮದ ವ್ಯಕ್ತಿ ಇವತ್ತು ನಿಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ನಿಮ್ಮ ಕಣ್ಣಿನ ರೆಪ್ಪೆಯ ಒಳಗಿರೋ ಕನಸಿನ ಲೋಕದಲ್ಲಿ ಅವತ್ತು ಇವತ್ತು ಯಾವತ್ತು ಅವರೇ ನಿಮ್ಮ ರಾಜ ಅಥವಾ ರಾಣಿ.

ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋದಕ್ಕಿಂತ ಮುಂಚೆ ನನ್ನದೊಂದು ಮಾತು. ಯಾರ ಪ್ರೀತಿ ಅಪೂರ್ಣವಾಗಿ ಉಳಿದಿದೆಯೋ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ಸಿಕ್ಕ ಪ್ರೀತಿ ಸಂಸಾರವಾದರೆ ಸಿಗದ ಪ್ರೀತಿ ಸದಾಕಾಲಕ್ಕೂ ಭಗವಂತನ ಶ್ರೇಷ್ಠ ಕಾವ್ಯವಾಗಿ ಉಳಿಯುತ್ತೆ. ಆ ನೆನಪುಗಳನ್ನು ದ್ವೇಷ ಮಾಡಬೇಡಿ, ಪ್ರೀತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಕಾಪಾಡಿಕೊಳ್ಳಿ. ಇವತ್ತಿನ ನಮ್ಮ ಈ ಭಾವನಾತ್ಮಕ ಪಯಣ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಮನಸ್ಸಿನ ಎಲ್ಲ ಭಾರವನ್ನು ಇಳಿಸಿ ಆ ಸುಂದರ ನೆನಪಿನ ಮುಗುಳ್ನಗೆಯೊಂದಿಗೆ ಆರಾಮವಾಗಿ ಕಣ್ಮುಚ್ಚಿ ನಿದ್ದೆ ಮಾಡಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಒಲವಿನ ರಾಗದೊಂದಿಗೆ ನಿಮ್ಮ ಜೊತೆಯಾಗ್ತೀನಿ. ನಿಮ್ಮ ರೈನ್ಬೋ ಗೆಳೆಯ ಸಚಿನ್ ಬನವಾಸಿ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಇದು ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಕೇಳಿ ಬೆಳಗ್ಗೆ 6:10 ನಾದಾರ್ಚನೆ.
1: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
0: ನಾದಾರ್ಚನೆ.

0: ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:15. ಇದು ಆಕಾಶವಾಣಿ FM ರೇನ್ಬೋ 101.3. ಇದೀಗ ಮುಡಿ ಬರಲಿದೆ ಪ್ರಚಲಿತ ವಿದ್ಯಮಾನ.
1: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ವಿಷಯ: ಮಹಿಳಾ ನೇತೃತ್ವದ ಆರ್ಥಿಕ ಸಬಲೀಕರಣ ಮತ್ತು ಸುಧಾರಿತ ಜೀವನೋಪಾಯದ ಅವಕಾಶಗಳು. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾಶಾಖೆ. ಭಾರತದ ಉದ್ಯೋಗಿ ಅಭಿವೃದ್ಧಿ ಕಾರ್ಯತಂತ್ರವು ದೊಡ್ಡ ಪ್ರಮಾಣದ ಉದ್ಯಮ ಆಧಾರಿತ ಕೌಶಲ್ಯ ಉಪಕ್ರಮಗಳ ಸಾಂಸ್ಥೀಕರಣದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಇದು ಯುವಕರಲ್ಲಿ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಸ್ವಸಹಾಯ ಸಂಘಗಳು ಮತ್ತು ತಂತ್ರಜ್ಞಾನ ಚಾಲಿತ ಕೌಶಲ್ಯ ಅಭಿವೃದ್ಧಿಯನ್ನು ಬಳಸಿಕೊಳ್ಳುವ ಮೂಲಕ ವಿವಿಧ ಯೋಜನೆಗಳು ದೇಶಾದ್ಯಂತ ಸ್ಥಿತಿಸ್ಥಾಪಕ ತಳಮಟ್ಟದ ಉದ್ಯಮಶೀಲತೆಯ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುತ್ತಿವೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಗ್ರಾಮೀಣ ಕುಟುಂಬಗಳಿಗೆ ಸುಸ್ಥಿರ ಜೀವನೋಪಾಯದ ಅವಕಾಶಗಳನ್ನು ಒದಗಿಸುವ ಮೂಲಕ ಬಡತನವನ್ನು ಕಡಿಮೆ ಮಾಡುತ್ತದೆ. ಡಿಎವೈ ಎನ್ಆರ್ಎಲ್ಎಂ ಅಡಿಯಲ್ಲಿ 2011-14 ಹಣಕಾಸು ವರ್ಷ ಮತ್ತು ಮೇ 2026 ನಡುವೆ ಮಹಿಳಾ ನೇತೃತ್ವದ ಜೀವನೋಪಾಯದಲ್ಲಿ ಗಮನಾರ್ಹ ವಿಸ್ತರಣೆಯು ದಾಖಲಾಗಿದೆ. ಸ್ವಸಹಾಯ ಸಂಘಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯು 2,37,00,000 10 ಕೋಟಿಗೆ ಏರಿಕೆಯಾಗಿದೆ. ಸ್ವಸಹಾಯ ಸಂಘಗಳ ಸಂಖ್ಯೆಯು 21.31 ಲಕ್ಷದಿಂದ 91.75 ಲಕ್ಷಕ್ಕೆ ಏರಿದೆ. ಸಾಲ ವಿತರಣೆಯು 22,944 ಕೋಟಿ ರೂಪಾಯಿಯಿಂದ 1.2 ಲಕ್ಷ ಕೋಟಿ ರೂಪಾಯಿಗೆ ವಿಸ್ತರಿಸಿದೆ ಮತ್ತು ಬಂಡವಾಳ ಬೆಂಬಲವು 1,501 ಕೋಟಿ ರೂಪಾಯಿಯಿಂದ 42,098 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಇದು ಮಹಿಳಾ ಆರ್ಥಿಕ ಸಬಲೀಕರಣ ಮತ್ತು ಗ್ರಾಮೀಣ ಜೀವನೋಪಾಯದ ವೈವಿಧ್ಯೀಕರಣಕ್ಕೆ ಈ ಮಿಷನ್ನ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ 2023 ಪ್ರಾರಂಭವಾದ ಲಖ್ಪತಿ ದೀದಿ ಉಪಕ್ರಮವು ಮೇ 2026 ಹೊತ್ತಿಗೆ 3.07 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಿದೆ. ಈ ಉಪಕ್ರಮವು ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿಗೂ ಅಧಿಕ ಕುಟುಂಬ ಆದಾಯ ಗಳಿಸಲು ಸಬಲೀಕರಣಗೊಳಿಸುತ್ತದೆ. 2023 ಪ್ರಾರಂಭವಾದ ನಮೋ ಡ್ರೋನ್ ದೀದಿ ಉಪಕ್ರಮದ ಅಡಿಯಲ್ಲಿ 2023-24 500 ಡ್ರೋನ್ಗಳನ್ನು ವಿತರಿಸಲಾಯಿತು. ಈ ಮಧ್ಯಸ್ಥಿಕೆಯು ಡ್ರೋನ್ ಆಧಾರಿತ ಜೀವನೋಪಾಯದ ಅವಕಾಶಗಳು ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತದೆ. ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಉತ್ತೇಜಕವೆಂದರೆ ಗ್ರಾಮೀಣ ಸಮುದಾಯಗಳೊಂದಿಗೆ ನಿರಂತರ ಸಂಪರ್ಕವನ್ನು ಸುಗಮಗೊಳಿಸುವ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳ ಉಪಸ್ಥಿತಿ. ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಚ್ಛತಾ ಸೇನಾನಿಗಳು ಮತ್ತು ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಸೇರಿದಂತೆ ಮುಂಚೂಣಿ ಕಾರ್ಯಕರ್ತರ ಮೀಸಲಾದ ಜಾಲವು ಯೋಜನೆಯ ಫಲಿತಾಂಶಗಳನ್ನು ಕೊನೆಯ ಹಂತದವರೆಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆರೋಗ್ಯ, ಪೌಷ್ಟಿಕಾಂಶ, ಶಿಕ್ಷಣ, ಕೃಷಿ, ಉದ್ಯಮಶೀಲತೆ, ಬ್ಯಾಂಕಿಂಗ್ ಮತ್ತು ವಿಮೆಯಂತಹ ವಿಷಯಾಧಾರಿತ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 9 ಲಕ್ಷಕ್ಕೂ ಹೆಚ್ಚು ಸಿಆರ್ಪಿಗಳು ಪ್ರಸ್ತುತ ಸಕ್ರಿಯರಾಗಿದ್ದಾರೆ. 50,548

ಸಾವಿರಕ್ಕೂ ಹೆಚ್ಚು ಬ್ಯಾಂಕ್ ಸಖಿಯರು ಮಹಿಳೆಯರಿಗೆ ಬ್ಯಾಂಕಿಂಗ್ ಸೇವೆಗಳು, ವಹಿವಾಟುಗಳು ಮತ್ತು ಸಾಲ ಪಡೆಯಲು ಬೆಂಬಲ ನೀಡುತ್ತಾರೆ. 1.91 ಲಕ್ಷ ಕೃಷಿ ಸಖಿಯರು, 2012 ಮತ್ಸ್ಯ ಸಖಿಯರು ಮತ್ತು 1.70 ಲಕ್ಷ ಪಶು ಸಖಿಯರ ಉಪಸ್ಥಿತಿಯಿಂದ ಜೀವನೋಪಾಯ ಬೆಂಬಲವು ವಿಸ್ತರಿಸುತ್ತಿದೆ. ತಳಮಟ್ಟದಲ್ಲಿ ನಿರ್ಗತಿಕರಿಗೆ ಕೃಷಿ ಮತ್ತು ಪಶುಸಂಗೋಪನಾ ಚಟುವಟಿಕೆಗಳಿಗೆ ಬೆಂಬಲ ನೀಡುವಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಕೇಂದ್ರ ಬಜೆಟ್ 2026-27 ಘೋಷಿಸಲಾದ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಮಾರ್ಟ್ ಶಿಮಾರ್ಟ್ ಸ್ವಸಹಾಯ ಸಂಘಗಳ ಪರಿಸರ ವ್ಯವಸ್ಥೆಯ ಅಡಿಯಲ್ಲಿ ಮಹಿಳೆಯರಿಗಾಗಿ ಮೀಸಲಾದ ಚಿಲ್ಲರೆ ವ್ಯಾಪಾರ ಮಳಿಗೆಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಇವುಗಳನ್ನು ಸ್ವಸಹಾಯ ಸಂಘಗಳ ಒಕ್ಕೂಟಗಳಿಂದ ನಿರ್ವಹಿಸಲ್ಪಡುವ ಸಮುದಾಯ ಮಾಲೀಕತ್ವದ ಮಳಿಗೆಗಳಾಗಿ ಯೋಜಿಸಲಾಗಿದೆ. ಇದು ಮಹಿಳೆಯರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು, ತಮ್ಮ ಉತ್ಪನ್ನಗಳ ಲಭ್ಯತೆಯನ್ನು ಹೆಚ್ಚಿಸಲು ಮತ್ತು ಮಧ್ಯವರ್ತಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನವು 2013-2024 ಸಕ್ರಿಯವಾಗಿತ್ತು. ಇದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಬೆಂಬಲದ ಮೂಲಕ ನಗರ ಜನಸಂಖ್ಯೆಗೆ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಸಾಂಸ್ಥಿಕಗೊಳಿಸಿದೆ. ಏಪ್ರಿಲ್ 2014 ಮತ್ತು ಜುಲೈ 2024 ನಡುವೆ ಈ ಮಿಷನ್ 9.55 ಲಕ್ಷ ಸ್ವಸಹಾಯ ಸಂಘಗಳ ರಚನೆಯನ್ನು ಸುಗಮಗೊಳಿಸಿತು ಮತ್ತು 6.58 ಲಕ್ಷ ಗುಂಪುಗಳಿಗೆ ಆವರ್ತಕ ನಿಧಿಯನ್ನು ಒದಗಿಸಿತು. ಈ ಉಪಕ್ರಮವು 15.39 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿತು ಮತ್ತು 8.62 ಲಕ್ಷ ಅಭ್ಯರ್ಥಿಗಳಿಗೆ ಉದ್ಯೋಗ ಕಲ್ಪಿಸಿತು. ಈ ಮಧ್ಯಸ್ಥಿಕೆಯು ಅಂಚಿನಲ್ಲಿರುವ ನಗರ ಕುಟುಂಬಗಳಿಗೆ ಜೀವನೋಪಾಯದ ಭದ್ರತೆ ಮತ್ತು ಸಾಮಾಜಿಕ ಸುರಕ್ಷತಾ ಜಾಲಗಳನ್ನು ಬಲಪಡಿಸಿತು. ಈ ಮಿಷನ್ 30 ಸೆಪ್ಟೆಂಬರ್ 2024 ಮುಕ್ತಾಯವಾಯಿತು. ಈ ಉಪಕ್ರಮಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ಸುಸ್ಥಿರ ಜೀವನೋಪಾಯ, ಮಹಿಳೆಯರ ಆರ್ಥಿಕ ಭಾಗವಹಿಸುವಿಕೆ ಮತ್ತು ತಳಮಟ್ಟದ ಉದ್ಯಮಶೀಲತೆಯನ್ನು ವಿಸ್ತರಿಸಿದವು. ಭಾರತದ ಉದ್ಯೋಗಿ ಅಭಿವೃದ್ಧಿ ಕಾರ್ಯತಂತ್ರವು ದೊಡ್ಡ ಪ್ರಮಾಣದ ಉದ್ಯಮ ಆಧಾರಿತ ಕೌಶಲ್ಯ ಉಪಕ್ರಮಗಳ ಸಾಂಸ್ಥಿಕೀಕರಣದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಇದು ಯುವಕರಲ್ಲಿ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಅಂತರ್ಗತ ಅಭಿವೃದ್ಧಿಯತ್ತ ಒಂದು ಪರಿವರ್ತಕ ಹೆಜ್ಜೆಯಾಗಿ 2014 ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಭಾರತದ ಗ್ರಾಮೀಣ ಯುವಕರನ್ನು ಆತ್ಮನಿರ್ಭರರನ್ನಾಗಿ ಮಾಡುವತ್ತ ಗಮನಹರಿಸಿತು. ಈ ಯೋಜನೆಯಡಿ ತರಬೇತಿ ಪಡೆದ ಅಭ್ಯರ್ಥಿಗಳ ಸಂಖ್ಯೆಯು 43,038 17.71 ಲಕ್ಷಕ್ಕೆ ಏರಿಕೆಯಾಗಿದೆ. ಉದ್ಯೋಗ ಪಡೆದ ಅಭ್ಯರ್ಥಿಗಳ ಸಂಖ್ಯೆಯು 21,446 11.51 ಲಕ್ಷಕ್ಕೆ ಏರಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯನ್ನು 2015 ಪ್ರಾರಂಭಿಸಲಾಯಿತು. 2025 ಇದು ಸ್ಕಿಲ್ ಇಂಡಿಯಾ ಕಾರ್ಯಕ್ರಮದ ಒಂದು ಭಾಗವಾಯಿತು. ಈ ಯೋಜನೆಯು ಅಲ್ಪಾವಧಿಯ ತರಬೇತಿಯ ಮೂಲಕ ಯುವಕರಿಗೆ ಉದ್ಯೋಗಾರ್ಹ ಕೌಶಲ್ಯಗಳನ್ನು ಒದಗಿಸುತ್ತದೆ. ಇದು ಪೂರ್ವ ಕಲಿಕೆಯ ಮನ್ನಣೆಗೂ ಗಮನಹರಿಸುತ್ತದೆ. PMKY ಅಡಿಯಲ್ಲಿ ಪ್ರಾರಂಭದಿಂದ ಇಲ್ಲಿಯವರೆಗೆ 1.64 ಕೋಟಿಗೂ ಹೆಚ್ಚು ಯುವಕರು ಕೌಶಲ್ಯ ತರಬೇತಿಯನ್ನು ಪಡೆದಿದ್ದಾರೆ. ಏಪ್ರಿಲ್ 2024 ಮಾರ್ಚ್ 2026 ನಡುವೆ 10.91 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಒಟ್ಟು 69 ಕಸ್ಟಮೈಸ್ಡ್ ಕೋರ್ಸ್ಗಳು ಮತ್ತು 154 ಭವಿಷ್ಯದ ಕೌಶಲ್ಯದ ಉದ್ಯೋಗ ಪಾತ್ರಗಳನ್ನು ಪರಿಚಯಿಸಲಾಗಿದೆ. PMKY 4.0 ಅಡಿಯಲ್ಲಿ 38 ವಲಯಗಳಲ್ಲಿ 27.43 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಇದು ಎಐ ಮತ್ತು ಇಂಡಸ್ಟ್ರಿ 4.0 ನಂತಹ ಉದಯೋನ್ಮುಖ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. 16,900 ಹೆಚ್ಚು ಸಂಸ್ಥೆಗಳು PMKY 4.0 ಅನ್ನು ಜಾರಿಗೆ ತರುತ್ತಿವೆ. ಇದರಲ್ಲಿ ಶಾಲೆಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಐಟಿಐಗಳಾದ್ಯಂತ ಇರುವ 6,800 ಹೆಚ್ಚು ಸ್ಕಿಲ್ ಹಬ್ಗಳು ಸೇರಿವೆ. ಈ ಮಧ್ಯಸ್ಥಿಕೆಗಳು ಉದ್ಯಮ ಆಧಾರಿತ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಯ ಮೂಲಕ ಉದ್ಯೋಗಿ ಸಾಮರ್ಥ್ಯಗಳನ್ನು ಬಲಪಡಿಸಿವೆ. ಉದ್ಯೋಗ ಖಾತರಿ ಮತ್ತು ಕಾರ್ಮಿಕ ಉಪಕ್ರಮಗಳು ಆದಾಯದ ಭದ್ರತೆ, ಗ್ರಾಮೀಣ ಸ್ಥಿತಿಸ್ಥಾಪಕತ್ವ ಮತ್ತು ಸಾಮಾಜಿಕ ರಕ್ಷಣೆಯನ್ನು ಬಲಪಡಿಸಿವೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ, ಇದನ್ನು ಹಿಂದೆ MGNREGA ಎಂದು ಕರೆಯಲಾಗುತ್ತಿತ್ತು. ಇದು ಶಾಸನಬದ್ಧ ವೇತನ ಉದ್ಯೋಗ ಖಾತರಿಯನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಇದು ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳ ಉದ್ಯೋಗವನ್ನು ಒದಗಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ವ್ಯಕ್ತಿ ದಿನಗಳ ಸೃಷ್ಟಿಯು 2006-2014 ಆರ್ಥಿಕ ವರ್ಷದಲ್ಲಿದ್ದ 1,660 ಕೋಟಿಯಿಂದ 2014-2025 ಆರ್ಥಿಕ ವರ್ಷದಲ್ಲಿ

3,036.7 ಕೋಟಿಗೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಬಿಡುಗಡೆಯಾದ ಕೇಂದ್ರ ನಿಧಿಯು 13,220 ಕೋಟಿ ರೂಪಾಯಿಯಿಂದ 781,635.65 ಕೋಟಿ ರೂಪಾಯಿಗೆ ಏರಿದೆ. ಪೂರ್ಣಗೊಂಡ ಕಾಮಗಾರಿಗಳು 153 ಲಕ್ಷದಿಂದ 809.5 ಲಕ್ಷಕ್ಕೆ ಹೆಚ್ಚಾಗಿವೆ. ಮಹಿಳೆಯರ ಭಾಗವಹಿಸುವಿಕೆಯು 2013-2014 ಆರ್ಥಿಕ ವರ್ಷದಲ್ಲಿದ್ದ ಶೇಕಡ 48%, 2024-2025 ಆರ್ಥಿಕ ವರ್ಷದಲ್ಲಿ ಶೇಕಡ 58.19ಕ್ಕೆ ಏರಿಕೆಯಾಗಿದೆ. 2026-27 ಆರ್ಥಿಕ ವರ್ಷದಲ್ಲಿ ಇಲ್ಲಿಯವರೆಗೆ 41.07 ಕೋಟಿ ವ್ಯಕ್ತಿ ದಿನಗಳನ್ನು ಅನುಮೋದಿಸಲಾಗಿದ್ದು, ಅದರಲ್ಲಿ 9.76 ಕೋಟಿ ವ್ಯಕ್ತಿ ದಿನಗಳನ್ನು ಸೃಷ್ಟಿಸಲಾಗಿದೆ. 78.99 ಲಕ್ಷ ಕುಟುಂಬಗಳಿಗೆ ಉದ್ಯೋಗವನ್ನು ಒದಗಿಸಲಾಗಿದ್ದು, ಇದು 98.83 ಲಕ್ಷ ವ್ಯಕ್ತಿಗಳನ್ನು ಒಳಗೊಂಡಿದೆ. ಇಶ್ರಮ್ ಪೋರ್ಟಲ್ ಅನ್ನು 2021 ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಅಸಂಘಟಿತ ಕಾರ್ಮಿಕರ ಸಮಗ್ರ ರಾಷ್ಟೀಯ ಡೇಟಾಬೇಸ್ ಅನ್ನು ರಚಿಸಲು ಪ್ರಾರಂಭಿಸಲಾಯಿತು. ಇದು ಸ್ವಯಂ ಘೋಷಣೆಯ ಆಧಾರದ ಮೇಲೆ ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸುತ್ತದೆ ಮತ್ತು ಯೂನಿವರ್ಸಲ್ ಅಕೌಂಟ್ ನಂಬರ್ಗಳನ್ನು ನೀಡುತ್ತದೆ. ಈ ಪೋರ್ಟಲ್ನಲ್ಲಿರುವ ನೋಂದಣಿಗಳ ಸಂಖ್ಯೆಯು 14.40 ಕೋಟಿಯಿಂದ 31.64 ಕೋಟಿಗೆ ಹೆಚ್ಚಾಗಿದೆ. ಸೂಕ್ಷ್ಮ ಉದ್ಯಮಶೀಲತೆಯ ಉಪಕ್ರಮಗಳು ಸಣ್ಣ ಉದ್ಯಮಗಳು ಮತ್ತು ಅನೌಪಚಾರಿಕ ಕಾರ್ಮಿಕರಿಗೆ ಸಾಲದ ಪ್ರವೇಶ, ಮಾರುಕಟ್ಟೆ ಅವಕಾಶಗಳು ಮತ್ತು ಜೀವನೋಪಾಯದ ಭದ್ರತೆಯನ್ನು ಬಲಪಡಿಸಿವೆ. 2023 ಪ್ರಾರಂಭವಾದ ಪಿಎಂ ವಿಶ್ವಕರ್ಮ ಯೋಜನೆಯು ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಸಮಗ್ರ ಬೆಂಬಲ ಚೌಕಟ್ಟನ್ನು ಒದಗಿಸುತ್ತದೆ. ಇದು ವೃತ್ತಿಪರ ಪರಂಪರೆ ಮತ್ತು ಕರಕುಶಲ ಕೌಶಲ್ಯಗಳನ್ನು ಸಂರಕ್ಷಿಸಲು ಆದ್ಯತೆ ನೀಡುತ್ತದೆ. ಈ ಯೋಜನೆಯು ಸೆಪ್ಟೆಂಬರ್ 2025 ವೇಳೆಗೆ 30 ಲಕ್ಷ ಫಲಾನುಭವಿಗಳನ್ನು ತಲುಪುವ ಗುರಿಯನ್ನು ಸಾಧಿಸಿತು. ಮೇ 2026 ಹೊತ್ತಿಗೆ ಈ ಕಾರ್ಯಕ್ರಮವು 30 ಲಕ್ಷಕ್ಕೂ ಹೆಚ್ಚು ಕುಶಲಕರ್ಮಿಗಳನ್ನು ನೋಂದಾಯಿಸಿದೆ. ಅವರಲ್ಲಿ 23.97 ಲಕ್ಷ ಜನರು ವಿಶೇಷ ಕೌಶಲ ತರಬೇತಿಯನ್ನು ಪಡೆದಿದ್ದಾರೆ. 16 ಲಕ್ಷ ಮಂದಿಗೆ ಆಧುನಿಕ ಉಪಕರಣ ಕಿಟ್ಗಳನ್ನು ನೀಡಲಾಗಿದೆ. ಈ ಮಧ್ಯಸ್ಥಿಕೆಯು ಸಾಂಪ್ರದಾಯಿಕ ಕುಶಲಕರ್ಮಿ ವಲಯಗಳ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತಿದೆ. ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯನ್ನು 2026 ಪ್ರಾರಂಭಿಸಲಾಯಿತು. ಈ ಯೋಜನೆಯು ಬೀದಿಬದಿ ವ್ಯಾಪಾರಿಗಳಿಗೆ ಮೇಲಾಧಾರರಹಿತ ಕಾರ್ಯಬಂಡವಾಳ ಸಾಲವನ್ನು ಒದಗಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳ ಸಂಖ್ಯೆಯು 26.37 ಲಕ್ಷದಿಂದ 75.27 ಲಕ್ಷಕ್ಕೆ ಏರಿಕೆಯಾಗಿದೆ. ಇಲ್ಲಿಯವರೆಗೆ ಸಂಚಿತ ಸಾಲ ವಿತರಣೆಯು 17,710.55 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಇದರಲ್ಲಿ ಮಹಿಳಾ ಫಲಾನುಭವಿಗಳು ಶೇಕಡ 46%. ಇದು ಲಿಂಗ ಅಂತರ್ಗತ ಹಣಕಾಸು ಏಕೀಕರಣದತ್ತ ಗಮನಾರ್ಹ ಪಥವನ್ನು ಉಲ್ಲೇಖಿಸುತ್ತದೆ. 2016 ಉದ್ಘಾಟನೆಗೊಂಡ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯು ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳ ನಡುವೆ ಉದ್ಯಮಶೀಲತೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. ಇದು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗಿನ ಮೇಲಾಧಾರರಹಿತ ಸಂಯೋಜಿತ ಬ್ಯಾಂಕ್ ಸಾಲಗಳನ್ನು ಸುಗಮಗೊಳಿಸುತ್ತದೆ. ಅಕ್ಟೋಬರ್ 2025 ಹೊತ್ತಿಗೆ ಈ ಉಪಕ್ರಮವು 2.75 ಲಕ್ಷ ಫಲಾನುಭವಿಗಳಿಗೆ 62,807.46 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಇದಲ್ಲದೆ ಈ ಮಧ್ಯಸ್ಥಿಕೆಗಳು ಹಣಕಾಸಿನ ಒಳಗೊಳ್ಳುವಿಕೆಯನ್ನು ಗಣನೀಯವಾಗಿ ವಿಸ್ತರಿಸಿವೆ ಮತ್ತು ಅಂಚಿನಲ್ಲಿರುವ ವ್ಯಾಪಾರಿಗಳು, ಕುಶಲಕರ್ಮಿಗಳು ಮತ್ತು ಉದ್ಯಮಿಗಳಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಬೆಳೆಸಿವೆ. ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ಬಲಪಡಿಸಲು ಸರ್ಕಾರವು ಕಳೆದ ಕೆಲವು ವರ್ಷಗಳಲ್ಲಿ ಹಲವಾರು ಪಿಂಚಣಿ ವಿಮೆ ಮತ್ತು ಕಲ್ಯಾಣ ಉಪಕ್ರಮಗಳನ್ನು ಪರಿಚಯಿಸಿದೆ. ಈ ಯೋಜನೆಗಳು ಪ್ರಾಥಮಿಕವಾಗಿ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವ ವಿಭಾಗಗಳನ್ನು ಗುರಿಯಾಗಿಸಿಕೊಂಡಿವೆ. ಎನ್ಪಿಎಸ್ ಅಡಿಯಲ್ಲಿ ಫಲಾನುಭವಿಗಳ ಸಂಖ್ಯೆ 2016-2017 1.05 ಕೋಟಿಯಿಂದ 2025-2026 2.17 ಕೋಟಿಗೆ ಏರಿಕೆಯಾಗಿದೆ. 2015 ಪ್ರಾರಂಭಿಸಲಾದ ಅಟಲ್ ಪಿಂಚಣಿ ಯೋಜನೆಯು ಯಾವುದೇ ಪಿಂಚಣಿ ಸೌಲಭ್ಯವಿಲ್ಲದ ಕಾರ್ಮಿಕರಿಗೆ ಔಪಚಾರಿಕ ಪಿಂಚಣಿ ಯೋಜನೆಯನ್ನು ಒದಗಿಸುತ್ತದೆ. ಎಪಿವೈ ಅಡಿಯಲ್ಲಿ ಫಲಾನುಭವಿಗಳು 48.80 ಲಕ್ಷದಿಂದ 8.96 ಕೋಟಿಗೆ ಹೆಚ್ಚಾಗಿದ್ದಾರೆ. 2015 ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕೈಗೆಟಕುವ ದರದ ಜೀವ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಮೇ 2026 27.33 ಕೋಟಿ ಫಲಾನುಭವಿಗಳನ್ನು ಈ ಯೋಜನೆಯಡಿ ಒಳಪಡಿಸಲಾಗಿದೆ. 2019 ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಸ್ವಯಂ ಪ್ರೇರಿತ ಕೊಡುಗೆ ಆಧಾರಿತ ಪಿಂಚಣಿ ವ್ಯವಸ್ಥೆಯ ಮೂಲಕ ಅಸಂಘಟಿತ ಕಾರ್ಮಿಕರಿಗೆ ವೃದ್ಧಾಪ್ಯದ ರಕ್ಷಣೆಯನ್ನು ಒದಗಿಸುತ್ತದೆ. ಈ ಉಪಕ್ರಮಗಳು ದುರ್ಬಲ
ಮಹಿಳಾ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಭಾರತದ ಸಾಮಾಜಿಕ ಭದ್ರತಾ ಜಾಲವನ್ನು ಗಮನಾರ್ಹವಾಗಿ ವಿಸ್ತರಿಸಿವೆ. ದಾಖಲಾತಿಯಲ್ಲಿನ ಏರಿಕೆಯು ಹೆಚ್ಚಿನ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಪಿಂಚಣಿ ಹಾಗೂ ವಿಮಾ ಸೌಲಭ್ಯಗಳಿಗೆ ವ್ಯಾಪಕ ಪ್ರವೇಶವನ್ನು ಪ್ರತಿಬಿಂಬಿಸುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ

0: ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ 10 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಒದಗಿಸುವ ಮೂಲಕ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. 1 ದಶಕದಲ್ಲಿ ಈ ಉಪಕ್ರಮವು ತೀವ್ರವಾಗಿ ವಿಸ್ತರಣೆಯನ್ನು ಕಂಡಿದ್ದು, ಸಂಚಿತ ಸಾಲ ಖಾತೆಗಳು 2016ರಲ್ಲಿ 3.49 ಕೋಟಿಯಿಂದ 2026ರ ವೇಳೆಗೆ 57 ಕೋಟಿಗೂ ಅಧಿಕವಾಗಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು 2014ರಲ್ಲಿ ದೇಶಾದ್ಯಂತ ಸಾರ್ವತ್ರಿಕ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಮತ್ತು ಸೇವಾ ವಂಚಿತ ಕುಟುಂಬಗಳಿಗೆ ಬ್ಯಾಂಕಿಂಗ್ ಪ್ರವೇಶ, ಆರ್ಥಿಕ ಭದ್ರತೆ ಮತ್ತು ಸಾಲದ ಬೆಂಬಲವನ್ನು ಒದಗಿಸುತ್ತದೆ. ಈ ಯೋಜನೆಯು ಬಡವರಿಗೆ ಮೂಲಭೂತ ಬ್ಯಾಂಕಿಂಗ್ ಮೂಲಸೌಕರ್ಯವನ್ನು ಒದಗಿಸುತ್ತದೆ. ಇದರಿಂದಾಗಿ ನೇರ ಲಾಭ ವರ್ಗಾವಣೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ಈ ಉಪಕ್ರಮಗಳು ಉದ್ಯಮಶೀಲತೆಯನ್ನು ಬಲಪಡಿಸಿವೆ, ಔಪಚಾರಿಕ ಬ್ಯಾಂಕಿಂಗ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿವೆ ಮತ್ತು ದೇಶಾದ್ಯಂತ ದುರ್ಬಲ ಸಮುದಾಯಗಳನ್ನು ಸಬಲೀಕರಣಗೊಳಿಸಿವೆ. ಭಾರತದಾದ್ಯಂತ ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸರ್ಕಾರವು ಸಮಗ್ರ ಅಭಿವೃದ್ಧಿ ಉಪಕ್ರಮಗಳನ್ನು ಕೈಗೊಂಡಿದೆ. ಆಧುನಿಕ ಮೂಲಸೌಕರ್ಯ, ವಿಶೇಷ ವಸತಿ ಶಿಕ್ಷಣ ಮತ್ತು ಸುಸ್ಥಿರ ಉದ್ಯಮಶೀಲತೆಯ ಚೌಕಟ್ಟುಗಳಿಗೆ ಪ್ರವೇಶವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಈ ಉಪಕ್ರಮಗಳು ಒಳಗೊಳ್ಳುವ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿವೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಶಿಲ್ಪಾ ಹೆಚ್.ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೂಸ್ ಮ್ಯಾಜಿಕಲ್ ಯೂಸ್ ಎಫ್ಎಂ ರೇನ್ಬೋನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:31. ಸುಕೋಂಕಿಪಲ್ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಸುಮಧುರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳು ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ಮೂಡಿ ಬರ್ತಾ ಇದೆ ಮೇರಾ ಪತಿ ಸಿರ್ಫ್ ಮೇರಾ ಹೈ ಚಲನಚಿತ್ರದ ಈ ಒಂದು ಗೀತೆ. ಶೈಲೇಂದ್ರ ಸಿಂಗ್ ಮತ್ತು ಸಪ್ನಾ ಮುಖರ್ಜಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಮಾಯಾ ಗೋವಿಂದ್ ಅವರ ಸಾಹಿತ್ಯ ರಚನೆಯಲ್ಲಿ ಆನಂದ್ ಮತ್ತು ಮಿಲಿಂದ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

ಲೇಕಿನ್ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಲತಾ ಮಂಗೇಶ್ಕರ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ರು. ಗುಲ್ಜಾರ್ ಅವರ ಸಾಹಿತ್ಯ ರಚನೆಯಲ್ಲಿ ಹೃದಯನಾಥ್ ಮಂಗೇಶ್ಕರ್ ಅವರ ಸಂಗೀತ ಸಂಯೋಜನೆ ಈ ಒಂದು ಹಾಡಿಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ, ಧರ್ಮಣ್ಣ ದನ್ನಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಸುಕನ್ ಕೇಪಲ್ ಕಾರ್ಯಕ್ರಮದ ಹಾಡುಗಳು ತುಂಬ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತಾ ಇದೆ ಅಂತ, ಧನ್ಯವಾದಗಳು. ಇನ್ನು ಚಂದ್ರಶೇಖರ್ ನಾಯಕ್ ಜೀವನ್ ವಿಮಾನಗರ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅದ್ಭುತವಾದಂತಹ ಮತ್ತು ಇಂಪಾದಂತಹ ಹಾಡುಗಳಿಗೆ ಧನ್ಯವಾದಗಳು ಅಂತ. ನಾಗರತ್ನ ಅವರು ರಾಜಾಜಿನಗರದಿಂದ ನೈಸ್ ಸಾಂಗ್ಸ್ ಪ್ಲೇ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ. ತಮ್ಮ ಸಂದೇಶಗಳಿಗೆ ತಮಗೂ ಸಹ ಧನ್ಯವಾದಗಳು ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಮುಂದಿನ ಗೀತೆ ಮೂಡಿ ಬರ್ತಾ ಇರುವಂತಹದ್ದು ಆಶಾ ಭೋಸ್ಲೆ ಮತ್ತು ಮೊಹಮ್ಮದ್ ರಫಿ ಅವರ ದನಿಯಾಗಿರುವಂತಹ ಈ ಒಂದು ಗೀತೆ. ಇಕ್ಬಾಲ್ ಖುರೇಷಿ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3.

ಸ್ನೇಹಿತರ ಸಮಯ ಆಗ್ತಾ ಇದೆ 9:56. ಇವತ್ತಿನ ಸುಕೋನ್ ಕೇಬಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ ನೋಡೋದಾದರೆ, ಪುಷ್ಪ ಶಾನ್ಭೋಗರ್ ಗದಗಾಯಿಂದ ಸಂದೇಶವನ್ನು ಕಳಿಸಿದ್ರು, ಶಾಂತಾಚಾರ್ ಬಡಿಗೆ ರಾಕುಕನೂರಿನಿಂದ. ಇವತ್ತಿನ ಸುಗಂ ಕೀಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು. ತಂಪಾದ ರಾತ್ರಿಯ ಸಮಯದಲ್ಲಿ ಮಧುರವಾದಂಥ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ರೆ ದಿನವಿಡೀ ಆದಂತಹ ಆಯಾಸ ಒತ್ತಡ ಎಲ್ಲವೂ ಸಹ ಮರೆತು ಹೋಗುತ್ತೆ. ಧನ್ಯವಾದಗಳು ಅಂತ ಹೇಳ್ತಾ ಇದ್ರೆ, ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಂದೇಶಕ್ಕೆ. ಇನ್ನು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ವೆರಿ ಗುಡ್ ನೈಟ್ ಅಂತ ಹೇಳ್ತಾ ಇದ್ದಾರೆ. ಸುಮಂಗಲ ಗುರಿಕಾರ್, ನಿರ್ಮಲಾ ವೀರಪ್ಪ ಗುರಿಕಾರ್ ಅವರು, ಭಾರತಿ, ಕುಸುಮ, ಪಾವನಿ, ನಕ್ಷ, ನರೇಗಲ್ ಗಜೇಂದ್ರಗಡ ತಾಲೂಕು ಡಿಸ್ಟ್ರಿಕ್ಟಿಂದ ಗದಗಾಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅನುರಾಧ ಪಡ್ವಾಲ್ ಅವರ ಧ್ವನಿ ಬಹಳ ಸೌಮ್ಯ, ಆ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ. ಸ್ಮಿತಾ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಈ ಹೊತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಈ ಒಂದು ಗೀತೆ ನಿಮಗಾಗಿ, ಮೊಹಮ್ಮದ್ ರಫಿ ಧ್ವನಿಯಾಗಿರುವಂತಹ ಗೀತೆ. ಇದಾದ ನಂತರ ಕನಸಿನ ಲೋಕದ ಕದವನ್ನು ತಟ್ಟೋದಕ್ಕೆ ನಿಮ್ಮ ಜೊತೆಯಾಗಿರ್ತೀನಿ, ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ, ಸರಿಯಾಗಿ 10:00.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ

ಸ್ನೇಹಿತರೆ, ಹಗಲೆಲ್ಲ ಜಗತ್ತಿಗಾಗಿ ಬದುಕುವಂತಹ ನಾವು ರಾತ್ರಿ 10 ಗಂಟೆಯ ನಂತರ ಕೇವಲ ನಮಗಾಗಿ ಮಾತ್ರ ಬದುಕ್ತೀವಿ ಅನ್ಸುತ್ತೆ. ಯಾವುದೇ ಮುಖವಾಡ ಇಲ್ಲದೆ ಕೇವಲ ನಮ್ಮ ಆಲೋಚನೆಗಳು ಮತ್ತು ನೆನಪುಗಳ ಜೊತೆ ಮುಖಾಮುಖಿಯಾಗುವಂತಹ ಹೊತ್ತಿದು. ಈ ನಿಶ್ಶಬ್ದದ ನಡುವೆ ನಿಮ್ಮ ಮನಸ್ಸಿಗೆ ಕನೆಕ್ಟ್ ಆಗೋದಕ್ಕೆ ನಿಮ್ಮ ನೆಚ್ಚಿನ ಹಾಡುಗಳ ಜೊತೆ ರೆಡಿಯಾಗಿದೆ FM ರೈನ್ಬೋ 101.3. ನಾನು ನಿಮ್ಮ ರೈನ್ಬೋ ಗಳೆಯ ಸಚಿನ್ ಬನವಾಸಿ ನಿಮ್ಮ ಈ ರಾತ್ರಿಯ ಪಯಣಕ್ಕೆ ಜೊತೆಯಾಗಿದ್ದೀನಿ. ಇವತ್ತು ರಾತ್ರಿ ನಾವು ಮಾತಾಡ್ತಾ ಇರುವಂತಹ ಒಂದು ಸುಂದರವಾದಂತಹ ಅನುಭವದ ಬಗ್ಗೆ. ನಾವೆಲ್ಲರೂ ಲೈಫಲ್ಲಿ ಒಮ್ಮೆ ಆದರೂ ಸಹ ಬಸ್ ಅಥವಾ ಟ್ರೈನ್ ಜರ್ನಿ ಮಾಡಿರ್ತೀವಿ. ಆದರೆ ಆ ಜರ್ನಿಯಲ್ಲಿ ನಮಗೇನಾದರೂ ಕಿಟಕಿ ಪಕ್ಕದ ಸೀಟ್ ಸಿಕ್ಬಿಟ್ರೆ ಆ ಇಡೀ ಪಯಣದ ಮಜಾವೇ ಬೇರೆ. ಇವತ್ತಿನ ನಮ್ಮ ಟಾಪಿಕ್ ಒಂಟಿ ಪಯಣ ಮತ್ತು ಕಿಟಕಿ ಪಕ್ಕದ ಸೀಟು. ಬೆಡ್ ಮೇಲೆ ಆರಾಮಾಗಿ ಹೊರ್ಕೊಳ್ಳಿ, ಕಣ್ಣು ಮುಚ್ಚಿ ಈ ಜರ್ನಿಗೆ ನೀವು ಸಹ ಸಾಥ್ ನೀಡಿ. ಇದೀಗ ಮಡಿ ಬರ್ತಾ ಇದೆ ಒಂದು ಸುಮಧುರವಾಗಿರುವಂತಹ ಗೀತೆ. ಈ ಹೃದಯ ಹಾಡಿದೆ ಸುಪ್ರಭಾತ ಚಲನಚಿತ್ರದ ಹಾಡು. SP ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ. ಇದು ಆಕಾಶವಾಣಿ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಹುಡುಕುತ್ತ ನಿನ್ನ ಕೂಗಿರೆ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:13. ಇವತ್ತಿನ ಕನಸಿನ ಲೋಕದ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕಿಟಕಿ ಪಕ್ಕದ ಸೀಟು. ನಿಮಗೆ ನೆನಪಿದೆಯಾ, ಬಾಲ್ಯದಲ್ಲಿದ್ದಾಗ ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ಆ ಕಿಟಕಿ ಪಕ್ಕದ ಸೀಟಿಗಾಗಿ ಅಣ್ಣ ತಮ್ಮಂದಿರ ಜೊತೆ ಅಥವಾ ಅಕ್ಕ ತಂಗಿಯರ ಜೊತೆಗೆ ನಾವು ಹಠ ಆಡ್ತಾ ಇದ್ವಿ. ಅವತ್ತು ಆ ಸೀಟು ಸಿಕ್ಕಾಗ ಸಿಗ್ತಾ ಇದ್ದಂತಹ ಖುಷಿ ಇದೆಯಲ್ಲ, ಅದು ಇಡೀ ಜಗತ್ತನ್ನೇ ಗೆದ್ದಷ್ಟು ಖುಷಿ ಇರ್ತಿತ್ತು. ಯಾಕೆಂದರೆ ಆ ಕಿಟಕಿ ಪಕ್ಕ ಕೂತಾಗ ಹೊರಗಡೆ ಓಡುವಂತಹ ಮರಗಳು, ಹಸಿರು ಗದ್ದೆಗಳು, ದೂರದಲ್ಲಿ ಚಲಿಸುವಂತಹ ಮೋಡಗಳು, ಇವೆಲ್ಲವೂ ಸಹ ನಮಗಾಗಿ ಇಟ್ಟಿರುವಂತಹ ಒಂದು ಸಣ್ಣ ಸಿನಿಮಾ ಥರ ಕಾಣ್ತಾ ಇತ್ತು. ವಯಸ್ಸಾದ ಮೇಲೂ ಸಹ ನಮ್ಮಲ್ಲಿರುವಂತಹ ಆ ಕಿಟಕಿ ಸೀಟಿನ ಕ್ರೇಜ್ ಮಾತ್ರ ಕಡಿಮೆ ಆಗಿಲ್ಲ. ಇವತ್ತಿಗೂ ಬಸ್ ಅಥವಾ ಫ್ಲೈಟ್ ಬುಕ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಕಣ್ಣು ಮೊದಲು ಹುಡುಕೋದು ಆ ವಿಂಡೋ ಸೀಟ್, ಆ ಸೀಟಿನ ಮಾಂತ್ರಿಕತೆ ಅಂತಹದ್ದು. ಈಗ ಮತ್ತೊಂದು ಹಿತವಾದಂತಹ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ, ಸಂತಸ ಅರಳುವ ಸಮಯ. 7 ಸುತ್ತಿನ ಕೋಟೆ ಚಲನಚಿತ್ರದ ಗೀತೆ. SP ಬಾಲಸುಬ್ರಹ್ಮಣ್ಯ ಮತ್ತು ರತ್ನಮಾಲಾ ಪ್ರಕಾಶ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯ ರಚನೆಯಲ್ಲಿ, ಎಲ್ ವೈದ್ಯನಾಥನ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:24. ಕನಸಿನ ಲೋಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇಣು ಗಳಿಯ ಸಚಿನ್ ಬನವಾಸಿ. ಒಂಟಿ ಪಯಣದ ನಿಜವಾದ ಮಜಾ ಶುರುವಾಗೋದು ಯಾವಾಗ ಗೊತ್ತಾ? ಕಿಟಕಿ ಪಕ್ಕ ಸೀಟು ಸಿಕ್ಕಿ ಕಿವಿಗೆ ಹೆಡ್ಫೋನ್ ಸಿಕ್ಕಿಸ್ಕೊಂಡು ನಮಗಿಷ್ಟವಾದಂತಹ ಪ್ಲೇಲಿಸ್ಟ್ ಆನ್ ಮಾಡಿದಾಗ ಆ ಕ್ಷಣದಲ್ಲಿ ನಾವು ಇಡೀ ಜಗತ್ತಿನಿಂದ ಕಟ್ ಆಫ್ ಆಗಿಬಿಡ್ತೀವಿ. ಹೊರಗಡೆ ಕತ್ತಲಲ್ಲಿ ಓಡ್ತಾ ಇರುವಂತಹ ಸಿಟಿಯ ಲೈಟ್ಗಳು, ಜಿಟಿ ಜಿಟಿ ಬೀಳೋ ಮಳೆ ಹನಿಗಳು, ಇವೆಲ್ಲದಕ್ಕೂ ಹಿನ್ನೆಲೆಯಲ್ಲಿ ನಾವು ಕೇಳುವಂಥ ಹಾಡು ಒಂಥರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಥರ ಸಿಂಕ್ ಆಗಿಬಿಡುತ್ತೆ. ನಾವೇ ಯಾವುದೋ ಸಿನಿಮಾದ ಹೀರೋ ಅಥವಾ ಹೀರೋಯಿನ್ ಅನ್ಸೋ ರೇಂಜ್ಗೆ ಆ ಫೀಲ್ ಇರುತ್ತೆ. ಆ ಸಮಯದಲ್ಲಿ ನಮ್ಮ ಪಕ್ಕದಲ್ಲಿ ಯಾರು ಕೂತಿದ್ದಾರೆ, ಜಗತ್ತಿನಲ್ಲಿ ಏನು ನಡೀತಿದೆ ಅನ್ನೋದು ನಮಗೆ ಬೇಕಾಗಿಯೇ ಇರಲ್ಲ. ನಮ್ಮದೇ ಆದಂತಹ ಒಂದು ಪುಟ್ಟ ಪ್ರಪಂಚ ಅಲ್ಲಿ ಸೃಷ್ಟಿಯಾಗಿಬಿಡುತ್ತೆ. ಈ ಪ್ರಪಂಚದ ಸವಿ ನೆನಪಲ್ಲೇ ಕೇಳಿ ಮತ್ತೊಂದು ಬ್ಯೂಟಿಫುಲ್ ಸಾಂಗ್ ನಿಮಗಾಗಿ. ಒಂದಾಗಿ ಬಾಳು ಚಲನಚಿತ್ರದ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿದ್ದಾರೆ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ ರಚನೆಯಲ್ಲಿ ವಿಜಯಾನಂದ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಇನ್ಸ್ಪೆಕ್ಟರ್ ವಿಕ್ರಮ್ ಚಲನಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಮಂಜುಳಾ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದರು. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ವಿಜಯ ಆನಂದ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತ ಇದಾಗಿತ್ತು. ಇದೀಗ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ, ಸರ್, ರೈಲಿನ ಕಿಟಕಿಯ ಬಳಿ ಕುಳಿತು ಪ್ರಕೃತಿಯನ್ನು ಸವಿತ ಕಿವಿಯಲ್ಲಿ ಕನಸಿನ ಲೋಕದ ಹಾಡುಗಳನ್ನು ರಾಗ ಕೇಳ್ತಾ ತಂಗಾಳಿಯಲ್ಲಿ ಮೈಮರೆತಾಗ ಹೃದಯ ಎಲ್ಲೋ ತೇಲಿ ಹೋದಂತೆ ಆಗುತ್ತೆ ಅಂತ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮುರಳೀಧರ ರೆಡ್ಡಿಯವರು ತಮಿಳುನಾಡಿನಿಂದ, ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ. ಇನ್ನು ನಾನಂತೂ ಯಾವುದೇ ವಾಹನವಾಗಲಿ ವಿಂಡೋ ಸೀಟ್ನಲ್ಲೇ ಕೂರುವಂತಹ ಒಂದು ಅಭ್ಯಾಸ ಇದೆ. ಕಾರು, ಬಸ್ಸು, ರೈಲು, ಹೀಗೆ ವಿಂಡೋ ಸೀಟಲ್ಲೇ ಕೂತು ಪ್ರಕೃತಿಯ ಸೊಬಗನ್ನು ಕಾಣುವಂತಹ ಸ್ವರ್ಗ ಇವತ್ತಂತೂ ನಮಗೆ ಡಬಲ್ ಧಮಾಕ ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ಥ್ಯಾಂಕ್ ಯು ಸೋ ಮಚ್. ಇನ್ನು ನನಗೆ ಕಿಟಕಿ ಪಕ್ಕದ ಸೀಟ್ ಬೇಕು ಅಂತ ಅಣ್ಣನ ಹತ್ತಿರ ಕಿತಾಪತಿ ಮಾಡ್ತಾ ಇದ್ದೆ, ಆದರೆ ಈಗ ಬದಲಾವಣೆ ಆಗಿದೆ. ಕಾರಲ್ಲಿ ಹೋಗ್ತಾ ನನ್ನ ಅಣ್ಣನ ಪಕ್ಕ ಕುಳಿತು ನಾನು ಅದನ್ನು ನೆನಪು ಮಾಡಿಕೊಂಡು ನಗ್ತಾ ಇರ್ತೀವಿ ಇಬ್ಬರೂ ಸಹ ಅಂತ ಹೇಳ್ತಾ ಇದ್ದಾರೆ ನಾಗರತ್ನ ಅವರು ರಾಜಾಜಿನಗರದಿಂದ. ಒಳ್ಳೆಯ ಟಾಪಿಕ್ ಸರ್, ಇವತ್ತಿನ ಹಳೆಯ ದಿನಗಳನ್ನು ನೆನಪು ಮಾಡುವಂತಹ ಇವತ್ತಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಮ್ಮೂರಿನಿಂದ ಶಾಲೆಗೆ ಹೋಗಬೇಕು ಅಂತಂದರೆ ಬಸ್ಸಿಗೆ ಹತ್ತಿದ ಕೂಡಲೇ ಕಿಟಕಿ ಹತ್ತಿರ ಸೀಟಿಗೆ ತ್ರಾಸು ಪಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ನಮಸ್ತೆ, ಕನಸಿನ ಲೋಕದಲ್ಲಿ ಒಳ್ಳೆ ಹಾಡುಗಳು ಮೂಡಿ ಬರ್ತಾ ಇದೆ, ಥ್ಯಾಂಕ್ ಯು ಅಂತ. ಸತೀಶ್ ಅವರು ಉಡುಪಿಯಿಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳೆ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿನಿಂದ, ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ. ನಮಸ್ತೆ, ಒಳ್ಳೆ ಟಾಪಿಕ್ಕು, ಮಧುರವಾದಂಥ ಹಾಡುಗಳು ಮನಸ್ಸಿಗೆ ಖುಷಿಯನ್ನು ನೀಡ್ತಾ ಇದ್ದಾವೆ ಅಂತ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನೀವು ಹೇಳಿದ್ದು 100% ನಿಜ ಸರ್. ಪ್ರಯಾಣ, ಕಿಟಕಿ ಕಡೆ ಕೂರುವಂತಹದ್ದು, ಹೆಡ್ಫೋನ್, ಚಂದದ ಹಾಡುಗಳು, ದೂರ ಸಾಗಿದ್ದೇ ಗೊತ್ತಾಗೋದಿಲ್ಲ, ಅದೊಂದು ಚಂದದ ಅನುಭವ ಅಂತ ಸ್ಮಿತಾ ಅವರು ಚಿತ್ರದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಪ್ರಭಾಕರಯ್ಯ ಚೈತ್ರ ಎನ್ ಮಠದ್ ಧಾಂಪನೂರಿನಿಂದ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಕನಸಿನ ಲೋಕದ ಗೀತೆಗಳು ಅರ್ಥಪೂರ್ಣ ಸಾಹಿತ್ಯ, ಮಧುರವಾದಂತಹ ಸಂಗೀತ ಸಮ್ಮಿಲನವಾಗ್ತಾ ಇವೆ, ವಿಷಯ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ಕನಸಿನ ಲೋಕದಲ್ಲಿ CBI ಶಂಕರ್ ಚಲನಚಿತ್ರದ ಹಾಡು. ಎಸ್ ಬಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಕಾಡನೋಡ ಹೋದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ನೀವು ಸಾಕ್ತಾ ಇದ್ದೀವಿ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. ಸ್ನೇಹಿತರೆ, ಈ ಕಿಟಕಿ ಪಕ್ಕದ ಒಂಟಿ ಪಯಣ ಇದೆಯಲ್ಲ, ಇದು ನಮ್ಮ ಮನಸ್ಸನ್ನು ಒಂದು ರೀತಿಯಾಗಿ ಟೈಮ್ ಮಿಷಿನ್ ಮಾಡಿಬಿಡುತ್ತೆ. ಗಾಳಿ ಮುಖಕ್ಕೆ ಬಡಿತಾ ಇದ್ದ ಹಾಗೆ ಹಳೆ ನೆನಪುಗಳೆಲ್ಲ ಒಂದೊಂದಾಗಿ ಕಣ್ಣೆದುರು ಬಂದು ಹೋಗ್ತವೆ. ಬಹಳ ದಿನಗಳಿಂದ ಮರೆತು ಹೋಗಿದ್ದಂತಹ ಮುಖಗಳು, ಅರ್ಧಕ್ಕೆ ನಿಂತು ಹೋದಂತಹ ಮಾತುಗಳು, ಲೈಫ್ನಲ್ಲಿ ನಾವು ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳು, ಇವೆಲ್ಲವೂ ಆ ಕತ್ತಲ ಕಿಟಕಿಯ ಗಾಜಿನ ಮೇಲೆ ಮೂಡಿ ಬಂದ ಹಾಗೆ ಅನಿಸುತ್ತೆ. ಅಲ್ಲಿ ಯಾವುದೇ ಗಡಿಬಿಡಿ ಇರೋಲ್ಲ, ಯಾರೂ ನಮ್ಮನ್ನು ಪ್ರಶ್ನೆ ಮಾಡಲ್ಲ, ನಮ್ಮ ಆಲೋಚನೆಗಳಿಗೆ ನಾವೇ ರಾಜರಾಗಿರ್ತೀವಿ. ಆ ಒಂಟಿತನ ಬೇಸರ ತರಿಸಲ್ಲ, ಬದಲಿಗೆ ಮನಸ್ಸಿಗೆ ಒಂಥರ ಹಿತವಾದಂತಹ ನೆಮ್ಮದಿಯನ್ನು ಕೊಡುತ್ತೆ. ಲೈಫ್ನಲ್ಲಿ ಇಂತಹ ಒಂಟಿ ಪಯಣಗಳು ಪ್ರತಿಯೊಬ್ಬರಿಗೂ ಬೇಕು ಅನಿಸುತ್ತೆ ಅಲ್ವಾ?

ಆಸೆಗೊಬ್ಬ ಮೀಸೆಗೊಬ್ಬ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದರೆ, ಹುಬ್ಬಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವಸುಂಧರಾ ಪ್ರಭಾಕರ್ ಪಾಸ್ತೆ ವಿದ್ಯಾನಗರ ಇಂದ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು. ಕನಸಿನ ಲೋಕದ ಗೀತೆಗಳು ಸೂಪರ್ ಆಗಿದೆ ಸರ್ ಅಂತ ಸುಧಾ ಅವರು ಬೂದಿಹಾಳಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಈಗಿನ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೆ ಕಾರ್ಯಕ್ರಮ ತುಂಬ ಹಿಡಿಸ್ತಾ ಇದೆ, ತಂಪಾದ ವೇಳೆಯಲ್ಲಿ ಇಂಪಾಗಿ ಮೂಡಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಅಕ್ಕಲಕೋಟೆ ತಾಲೂಕಿನ ಮೈಂದರ್ಗಿಯಿಂದ ಈರಣ್ಣ ಜೇವೂರ ರಾಮಚಂದ್ರ ಅವರು, ಜೊತೆಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ನಮಸ್ಕಾರ ಸರ್, ನಮ್ಮ ಅಪ್ಪಾಜಿಯವರು ನಮಗೆ ಬಸ್ನಲ್ಲಿ ಕೂರಿಸುವಾಗ ಫ್ರಂಟ್ ಸೀಟು ವಿಂಡೋ ಸೀಟ್ನಲ್ಲಿ ಕೂರಿಸ್ತಾ ಇದ್ರು ಅಂತ ಶ್ರುತಿ ಜಿ ಚಿತ್ರದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ವಿಂಡೋ ಸೀಟು ಮತ್ತು ಒಂಟಿ ಪಯಣದ ಬಗ್ಗೆ ಮಾತಾಡ್ತಾ ಇದ್ವಿ ಅಲ್ವಾ, ಮಾತು ಮುಂದುವರಿಯುತ್ತೆ. ಈಗ ಸದ್ಯಕ್ಕೆ ಆ ಬೆಟ್ಟದಲ್ಲಿ ಬೆಳತಿಂಗಳಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ, ಬಾನಲ್ಲಿ ಮಧುಚಂದ್ರಕ್ಕೆ ಚಲನಚಿತ್ರದ ಗೀತೆ. ಸಿದ್ದಲಿಂಗಯ್ಯ ಅವರ ಸಾಹಿತ್ಯ ರಚನೆ ಇದೆ, ಹಂಸಲೇಖ ಅವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದಾರೆ.

ಸ್ನೇಹಿತರೆ, ನಾವು ಹಗಲಿನಲ್ಲಿ ಎಲ್ಲರ ಜೊತೆ ಇರ್ತೀವಿ, ಫ್ಯಾಮಿಲಿ, ಆಫೀಸ್ ಕೊಲೀಗ್ಸ್, ಫ್ರೆಂಡ್ಸ್ ಎಲ್ಲರ ಮಧ್ಯೆ ಬ್ಯುಸಿಯಾಗಿರ್ತೀವಿ. ಆದರೆ ಕಿಟಕಿ ಪಕ್ಕದ ಆ ಒಂಟಿ ಸೀಟಿನಲ್ಲಿ ಕೂತಾಗ ಮಾತ್ರ ನಾವು ನಮ್ಮ ಜೊತೆ ಇರ್ತೀವಿ. ನಮ್ಮನ್ನು ನಾವು ಕಂಡುಕೊಳ್ಳುವಂತಹ, ನಮ್ಮ ಜೊತೆ ನಾವೇ ಮಾತಾಡಿಕೊಳ್ಳುವಂತಹ ಅತ್ಯಂತ ಅಮೂಲ್ಯವಾದಂತಹ ಸಮಯ ಅದು. ಲೈಫ್ನಲ್ಲಿ ಎಲ್ಲೋ ಸೋತ ಹಾಗೆ ಅನಿಸಿದಾಗ ಅಥವಾ ದೊಡ್ಡ ಗೊಂದಲದಲ್ಲಿದ್ದಾಗ ಜಸ್ಟ್ ಒಂದು ಶಾರ್ಟ್ ಜರ್ನಿ ಮಾಡಿ, ವಿಂಡೋ ಸೀಟ್ ಹಿಡಿದು ಕೂತು ನೋಡಿ. ಆ ಪಯಣ ಮುಗಿಯೋ ಹೊತ್ತಿಗೆ ನಿಮ್ಮ ಮನಸ್ಸಿನ ಎಷ್ಟೋ ಭಾರ ಕಡಿಮೆ ಆಗಿರುತ್ತೆ, ಗೊಂದಲಗಳಿಗೆ ಉತ್ತರ ಸಿಕ್ಕಿರುತ್ತೆ. ಯಾಕಂದರೆ ಆ ಒಂಟಿ ಪಯಣ ನಮಗೆ ಬದುಕಿನ ವಿಸ್ತಾರವನ್ನು ಕಲಿಸಿರುತ್ತೆ. ಈ ಪಾಸಿಟಿವ್ ವೈಬ್ನೊಂದಿಗೆ ಈ ಒಂದು ಗೀತೆ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಕನಸಿನ ಲೋಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು ಅಂತ ನೋಡೋದಾದರೆ, ಸುಭಾನ್ ಕೋರಿ ಹಂಪಸಾಗ್ರಹಿಂದ ಮಾಹಿತಿಯ ಜೊತೆಗೆ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ, ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸಿದ್ರು. ಇನ್ನು ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿನಲ್ಲಿ ವಿಂಡೋ ಸೀಟಿನಲ್ಲಿ ಕೂತ್ಕೊಂಡು ಹಾಡನ್ನು ಕೇಳ್ತಾ ಇರುವಂತಹದ್ದೇ ಒಂದು ರೀತಿಯಾಗಿ ಎಮೋಷನ್ ಅಂತ ಹೇಳ್ತಾಯಿದ್ರೆ, ಹೊರಗಡೆ ನೋಡುವಂತಹದ್ದು ತುಂಬಾ ಖುಷಿ ಕೊಡುತ್ತೆ ನಮಗೆ ಅಂತ. ನಂಬರ್ ಎಂಡಿಂಗ್ ವಿತ್ 314. ಸರ್, ನಮಗೆ ಕಾರ್ಯಕ್ರಮ ತುಂಬ ತುಂಬಾ ಇಷ್ಟ ಆಯಿತು, ನಮಗೆ ಕಾರ್ಯಕ್ರಮವನ್ನು ಕೇಳಿ ಅಂತ ತುಂಬ ಜನ ನಮಗೆ ಹೇಳಿದ್ರು.

ನನಗೆ ರೇಡಿಯೋನ ಕೇಳಿಸಂತ ಅಭ್ಯಾಸ ಮಾಡಿದಂತಹ ನನ್ನ ಅಕ್ಕನಿಗೆ ಧನ್ಯವಾದಗಳು ಅಂತ ಶ್ರುತಿ ಜಿ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಂದೇಶಕ್ಕೆ. ಸ್ನೇಹಿತರೆ, ಸಮಯ ರಾತ್ರಿ 11 ಗಂಟೆ ಆಗ್ತಾ ಇದೆ. ನಮ್ಮ ಇವತ್ತಿನ ಕಿಟಕಿ ಪಕ್ಕದ ಸೀಟಿನ ಕಾಲ್ಪನಿಕ ಪಯಣ ಇಲ್ಲಿಗೆ ಮುಕ್ತಾಯವಾಗುವಂತಹ ಸಮಯ. ನಿಮ್ಮ ಲೈಫ್ನ ಜರ್ನಿಯೂ ಸಹ ಹೀಗೆ ಸುಂದರವಾಗಿರಲಿ. ಏನೇ ಕಷ್ಟಗಳಿದ್ರು, ಏನೇ ಆತಂಕಗಳಿದ್ರು, ಅವೆಲ್ಲವನ್ನ ಇವತ್ತಿನ ಮಟ್ಟಿಗೆ ಇಲ್ಲೇ ಬಿಟ್ಬಿಡಿ. ಕಣ್ಣು ಮುಚ್ಚಿ ನೆಮ್ಮದಿಯಿಂದ ನಿದ್ರೆಯ ಲೋಕಕ್ಕೆ ಜಾರಿ. ನಾಳೆ ಬೆಳಗ್ಗೆ ಒಂದು ಹೊಸ ಆಶಾಕಿರಣದೊಂದಿಗೆ

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 11:46. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.